ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಶ್ವಯುಜ ಮಾಸದ 7 ದಿನ. ಸ್ಥಳೀಯ ಪಂಚಾಂಗ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ತದಿಗೆ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 29 ತಾರೀಕು ಮಂಗಳವಾರ. ಈಗ ವೇಳೆ ಸರಿಯಾಗಿ 5:58:45. ನಮ್ಮೆಲ್ಲ ಪ್ರಿಯ ಕೇಳುಗರಿಗೆ ನಿಮ್ಮ ರೇಡಿಯೋ ಸಖಿ ಕೀರ್ತನ ಮಾಡುವ ನಮಸ್ಕಾರಗಳು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:01. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಉದಯ್ ಇಟಗಿ ಅವರಿಂದ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಕಾರ್ಯಕ್ರಮದ ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿಜ್ಯ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಆರ್ ಛಾಯಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಸೇವಾವಾಹಿನಿ 7:30, 7:45 ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 8:55 ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿ ಕೇಶವಮೂರ್ತಿ. ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್ ಹಾಗೂ ತೇಜಸ್ವಿನಿ ಗಿರೀಶ್. ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು. 9:55 ಪುರಾತತ್ವ ಪರಂಪರೆ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಕರ್ನಾಟಕ ಸರ್ಕಾರ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಓಎಸ್ ತ್ಯಾಗರಾಜನವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು. ಹನ್ನೊಂದು 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ನಾಟಕ ಬಾರಯ್ಯ ಮುದ್ದು ಕೃಷ್ಣ, ರಚನೆ ಸವಿತಾ ವೆಂಕಟೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳನ್ನು ಕೇಳುವಿರಿ. 12:45 ಭಾರತದ ಆರ್ಥಿಕ ಕ್ಷೇತ್ರದ ರೂಪಾಂತರಗಳು, ಈ ಕುರಿತು ಮಾತನಾಡುತ್ತಾರೆ ವಿಶ್ರಾಂತ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ನೇತಿ ಸೋಮಶೇಖರ್. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿಯಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತರಾದ ಯೋಗೀಶ್ ಎಂಎನ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:20 ಭಾವಗೀತೆಗಳು ಅಮೂಲ್ಯ ಎಂ ಅವರಿಂದ. ವಾದ್ಯ ಸಹಕಾರ ಕೀಬೋರ್ಡ್ ಪ್ರಸನ್ನ ಕುಮಾರ್, ತಬಲಾ ಪರಮೇಶ್ವರ ಹೆಗಡೆ ಹಾಗೂ ರಿದಂ ಪ್ಯಾಡ್ ಶೋಭಿತ್ ಎಂಎಸ್. 1:30 ಹಾಗೂ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಗೀತಾರಾಧನ ಭಕ್ತಿ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಬಸವಣ್ಣನವರ ಒಂದು ವಚನೆ, ಜೋಳವಾಳಿಯವ ನಾನಲ್ಲ ವೇಳೆವಾಳಿಯವ ನಾನಯ್ಯ, ಹಾಡಿದ್ದಾರೆ ಡಾಕ್ಟರ್ ನಾಗರಾಜ್ ಹಾವಲ್ದಾರ್.

0: ಆಕಾಶವಾಣಿ ಚಿಂತನ ಉದಯ್ ಇಟ್ಗಿ ಅವರಿಂದ.
1: ಇಂದಿನ ಜಗತ್ತು ಅತ್ಯಂತ ವೇಗವಾಗಿ ಬದಲಾಗುತ್ತಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ, ಕೃತಕ ಬುದ್ಧಿಮತ್ತೆ, ಯಾಂತ್ರೀಕರಣ, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ಜಾಗತೀಕರಣದ ಪರಿಣಾಮವಾಗಿ ಉದ್ಯೋಗ ಮತ್ತು ಜೀವನ ಶೈಲಿಯಲ್ಲಿ ಮಹತ್ತರ ಬದಲಾವಣೆಗಳು ಸಂಭವಿಸುತ್ತಿವೆ. ಒಂದು ಕಾಲದಲ್ಲಿ ಪದವಿ ಪಡೆದರೆ ಉತ್ತಮ ಉದ್ಯೋಗ ದೊರೆಯುತ್ತಿತ್ತು. ಆದರೆ ಇಂದಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಈಗ ಕೇವಲ ಶೈಕ್ಷಣಿಕ ಪದವಿ ಸಾಕಾಗುವುದಿಲ್ಲ, ಅದರ ಜೊತೆಗೆ ವಿವಿಧ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಇಂದಿನ ಉದ್ಯೋಗದಾತರು ಅಭ್ಯರ್ಥಿಗಳ ಅಂಕಗಳನ್ನು ಮಾತ್ರ ನೋಡುವುದಿಲ್ಲ, ಅವರು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ, ಸಂವಹನ ಕೌಶಲ್ಯ, ನಾಯಕತ್ವ, ತಂಡದೊಂದಿಗೆ ಕೆಲಸ ಮಾಡುವ ಮನೋಭಾವ, ಸೃಜನಶೀಲತೆ, ತಂತ್ರಜ್ಞಾನದ ಬಳಕೆ ಹಾಗೂ ಹೊಸ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚು ಮಹತ್ವದಿಂದ ಪರಿಗಣಿಸುತ್ತಾರೆ. ಆದ್ದರಿಂದ ಇಂದಿನ ವಿದ್ಯಾರ್ಥಿಗಳು ಮತ್ತು ಯುವಜನತೆಗೆ ಕೌಶಲ್ಯ ಅಭಿವೃದ್ಧಿಯು ಯಶಸ್ಸಿನ ಪ್ರಮುಖ ಅಡಿಪಾಯವಾಗಿದೆ. ಕೌಶಲ್ಯ ಎಂದರೆ ಒಂದು ಕೆಲಸವನ್ನು ಪರಿಣಾಮಕಾರಿಯಾಗಿ, ಸಮರ್ಥವಾಗಿ ಮತ್ತು ಆತ್ಮವಿಶ್ವಾಸದಿಂದ ನಿರ್ವಹಿಸುವ ಸಾಮರ್ಥ್ಯ. ಶಿಕ್ಷಣವು ನಮಗೆ ಜ್ಞಾನವನ್ನು ನೀಡಿದರೆ, ಕೌಶಲ್ಯವು ಆ ಜ್ಞಾನವನ್ನು ಜೀವನದಲ್ಲಿ ಮತ್ತು ಉದ್ಯೋಗದಲ್ಲಿ ಯಶಸ್ವಿಯಾಗಿ ಬಳಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಪುಸ್ತಕಗಳಿಂದ ಪಡೆದ ಜ್ಞಾನವು ನಮ್ಮ ಚಿಂತನೆಗೆ ಆಧಾರವಾಗಿದ್ದರೆ, ಕೌಶಲ್ಯವು ಅದನ್ನು ಕಾರ್ಯರೂಪಕ್ಕೆ ತರುವ ಶಕ್ತಿಯಾಗಿದೆ. ಜ್ಞಾನ ಮತ್ತು ಕೌಶಲ್ಯ ಒಂದಕ್ಕೊಂದು ಪೂರಕವಾಗಿದ್ದು, ಇವೆರಡೂ ಒಟ್ಟಿಗೆ ಇದ್ದಾಗ ಮಾತ್ರ ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆ ಸಾಧ್ಯವಾಗುತ್ತದೆ. ಕೌಶಲ್ಯ ಅಭಿವೃದ್ಧಿಯು ವ್ಯಕ್ತಿಯ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಸಹಕಾರಿಯಾಗಿದೆ. ಮೊದಲನೆಯದಾಗಿ, ಅದು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುತ್ತದೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಾವಿರಾರು ಅಭ್ಯರ್ಥಿಗಳ ನಡುವೆ ತನ್ನದೇ ಆದ ಸ್ಥಾನವನ್ನು ಗಳಿಸಲು ಕೌಶಲ್ಯಗಳು ಬಹಳ ಮುಖ್ಯ. ಉತ್ತಮ ಸಂವಹನ ಕೌಶಲ್ಯ, ಕಂಪ್ಯೂಟರ್ ಜ್ಞಾನ ಮತ್ತು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಹೊಂದಿರುವ ಅಭ್ಯರ್ಥಿಗಳಿಗೆ ಉತ್ತಮ ಉದ್ಯೋಗ ದೊರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕಂಪನಿಗಳು ಕೇವಲ ಪದವೀಧರರನ್ನು ಹುಡುಕುವುದಿಲ್ಲ, ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲ ಕೌಶಲ್ಯಯುತ ವ್ಯಕ್ತಿಗಳನ್ನು ಹುಡುಕುತ್ತವೆ. ಕೌಶಲ್ಯ ಅಭಿವೃದ್ಧಿಯ ಮತ್ತೊಂದು ಮಹತ್ವದ ಲಾಭವೆಂದರೆ ಆತ್ಮವಿಶ್ವಾಸದ ವೃದ್ಧಿ. ಹೊಸ ಕೌಶಲ್ಯಗಳನ್ನು ಕಲಿಯುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಯಾವುದೇ ಹೊಸ ಕೆಲಸವನ್ನು ಧೈರ್ಯದಿಂದ ಕೈಗೆತ್ತಿಕೊಳ್ಳುವ ಮನೋಭಾವ ಬೆಳೆಯುತ್ತದೆ. ಯಶಸ್ಸು ಸಾಧಿಸುವಲ್ಲಿ ಆತ್ಮವಿಶ್ವಾಸವು ಪ್ರಮುಖ ಪಾತ್ರ ವಹಿಸುತ್ತದೆ. ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇರುವ ವ್ಯಕ್ತಿ ಯಾವುದೇ ಸವಾಲನ್ನು ಧೈರ್ಯದಿಂದ ಎದುರಿಸಬಲ್ಲನು. ಇಂದಿನ ಕಾಲದಲ್ಲಿ ಕೌಶಲ್ಯ ಅಭಿವೃದ್ಧಿಯು ಸ್ವಯಂ ಉದ್ಯೋಗಕ್ಕೂ ಉತ್ತಮ ಅವಕಾಶಗಳನ್ನು ಒದಗಿಸುತ್ತದೆ. ಕೌಶಲ್ಯ ಹೊಂದಿರುವವರು ಕೇವಲ ಉದ್ಯೋಗವನ್ನು ಹುಡುಕುವವರಾಗಿರುವುದಿಲ್ಲ, ಅವರು ಉದ್ಯೋಗವನ್ನು ಸೃಷ್ಟಿಸುವವರಾಗಿಯೂ ಬೆಳೆಯಬಹುದು. ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ವಿನ್ಯಾಸ, ವೆಬ್ ಅಭಿವೃದ್ಧಿ, ಯೂಟ್ಯೂಬ್, ವಿಷಯ ರಚನೆ, ಕೃಷಿ ಉದ್ಯಮ, ಕೈಗಾರಿಕೆ, ಪ್ರವಾಸೋದ್ಯಮ, ಫ್ರೀಲ್ಯಾನ್ಸಿಂಗ್ ಮತ್ತು ವಿವಿಧ ಸೇವಾ ಕ್ಷೇತ್ರಗಳಲ್ಲಿ ಸ್ವಂತ ಉದ್ಯಮವನ್ನು ಆರಂಭಿಸಿ ಯಶಸ್ವಿಯಾಗಬಹುದು. ಹೀಗಾಗಿ ಕೌಶಲ್ಯವು ವ್ಯಕ್ತಿಯನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿಸುತ್ತದೆ. ತಂತ್ರಜ್ಞಾನವು ದಿನದಿಂದ ದಿನಕ್ಕೆ ವೇಗವಾಗಿ ಬದಲಾಗುತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಹೊಸ ಕೌಶಲ್ಯಗಳನ್ನು ನಿರಂತರವಾಗಿ ಕಲಿಯುವವರು ಮಾತ್ರ ಬದಲಾವಣೆಗೆ ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. ಇಂದಿನ ಕಾಲದಲ್ಲಿ ಒಂದು ಕೌಶಲ್ಯವನ್ನು ಕಲಿತರೆ ಸಾಕಾಗುವುದಿಲ್ಲ, ಜೀವನ ಪರ್ಯಂತ ಕಲಿಯುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಹೊಸ ತಂತ್ರಜ್ಞಾನಗಳು, ಹೊಸ ವಿಧಾನಗಳು ಮತ್ತು ಹೊಸ ಅವಕಾಶಗಳನ್ನು ಅಳವಡಿಸಿಕೊಳ್ಳುವ ವ್ಯಕ್ತಿಗಳು ಮಾತ್ರ ಭವಿಷ್ಯದಲ್ಲಿ ಯಶಸ್ವಿಯಾಗುತ್ತಾರೆ. ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಯುವಜನರನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಈ ಯುವಶಕ್ತಿಯೇ ಭಾರತದ ದೊಡ್ಡ ಸಂಪತ್ತು. ಆದರೆ ಈ ಯುವಜನತೆ ಕೌಶಲ್ಯಯುತವಾಗಿದ್ದಾಗ ಮಾತ್ರ ರಾಷ್ಟ್ರದ ಅಭಿವೃದ್ಧಿಗೆ ಪರಿಣಾಮಕಾರಿಯಾಗಿ ಕೊಡುಗೆ ನೀಡಲು ಸಾಧ್ಯ. ಸ್ಕಿಲ್ ಇಂಡಿಯಾನಂತಹ ಯೋಜನೆಗಳ ಉದ್ದೇಶವು ಯುವಜನರಲ್ಲಿ ವಿವಿಧ ಕೌಶಲ್ಯಗಳನ್ನು ಬೆಳೆಸುವ ಮೂಲಕ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು. ಕೌಶಲ್ಯಯುತ ಯುವಜನತೆ ದೇಶದ ಆರ್ಥಿಕ ಬೆಳವಣಿಗೆ, ಕೈಗಾರಿಕಾ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜಾಗತಿಕ ಸ್ಪರ್ಧೆಯಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕೊನೆಯದಾಗಿ, ಪದವಿಯು ನಿಮಗೆ ಉದ್ಯೋಗದ ಬಾಗಿಲನ್ನು ತೆರೆಯಬಹುದು, ಆದರೆ ನಿಮ್ಮ ಕೌಶಲ್ಯವೇ ಆ ಬಾಗಿಲಿನ ಕೀಲಿ ಕೈ ಇದ್ದಂತೆ. ಆದ್ದರಿಂದ ನಿರಂತರವಾಗಿ ಕಲಿಯಿರಿ, ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ, ನಿಮ್ಮ ಪ್ರತಿಭೆಯನ್ನು ವಿಕಸನಗೊಳಿಸಿ ಮತ್ತು ನಿಮ್ಮ ಪರಿಶ್ರಮದ ಮೂಲಕ ಯಶಸ್ವಿ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಇಂದಿನ ಕೌಶಲ್ಯವೇ ನಾಳಿನ ಯಶಸ್ಸಿನ ಭದ್ರಬುನಾದಿಯಾಗಿದೆ.
0: ಇದುವರೆಗೂ ಉದಯ್ ಇಟಗಿ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
3: 1928 ಮೈಸೂರಿನ ಬನುಮಯ್ಯ ಕೊಲಜಿಯೇಟ್ ಹೈಸ್ಕೂಲಿನ ತರಗತಿಯೊಂದರಲ್ಲಿ ಕನ್ನಡ ಪಾಠ ನಡೀತಾ ಇದೆ. ಶಾಲು ರುಮಾಲುಗಳಿಂದ ಅಲಂಕೃತರಾದ ಕನ್ನಡ ಪಂಡಿತರು ತಮ್ಮ ಎಂದಿನ ರೂಢಿಯಂತೆ ಮೇಜಿನ ಮೇಲೆಯೇ ಪದ್ಮಾಸನ ಹಾಕಿ ಕುಳಿತಿದ್ದಾರೆ. ಜೈಮಿನಿ ಭಾರತದ ಚಂದ್ರಹಾಸನ ಕಥೆಯ ಪದ್ಯಗಳನ್ನು ರಾಗವಾಗಿ ಹಾಡುತ್ತಾ ಭಾವಪೂರ್ಣವಾಗಿ ವಿವರಿಸುತ್ತಿದ್ದರೆ ಮಕ್ಕಳೆಲ್ಲ ತನ್ಮಯರಾಗಿ ಆಲಿಸುತ್ತಿದ್ದಾರೆ. ಅಷ್ಟರಲ್ಲಿ ಶಾಲೆಯ ಜವಾನ ಕುರ್ಚಿಯೊಂದನ್ನು ತಂದು ಮೇಜಿನ ಬದಿಯಲ್ಲಿಟ್ಟು ಹೋದ. ಹಿಂದೆಯೇ ಪಾಠ ಪರಿವೀಕ್ಷಣೆಗೆಂದು ಶಾಲಾ ಇನ್ಸ್ಪೆಕ್ಟರ್ ಒಬ್ಬರ ಆಗಮನವಾಯಿತು. ಮೇಜಿನ ಮೇಲೆ ಕುಳಿತಿದ್ದ ಪಂಡಿತರು ಕೆಳಗಿಳಿಯಲು ಅನುವಾದರು. ಆ ಧಾವಂತದಲ್ಲಿ ರುಮಾಲು ಬಿಚ್ಚಿಕೊಂಡಿತು. ಪಂಡಿತರು ರುಮಾಲನ್ನು ಸರಿಪಡಿಸಿಕೊಳ್ಳುವವರೆಗೂ ಸುಮ್ಮನೆ ನಿಂತಿದ್ದ ಇನ್ಸ್ಪೆಕ್ಟರ್ ಸಾಹೇಬರು ತಾವು ದಯಮಾಡಿ ಮೇಜಿನ ಮೇಲೆ ಕುಳಿತೇ ಪಾಠವನ್ನು ಮುಂದುವರಿಸಬೇಕು, ನಾನು ವಿದ್ಯಾರ್ಥಿಯಾಗಿದ್ದಾಗಲೂ ತಾವು ಹೀಗೇ ಅಲ್ಲವೇ ಪಾಠ ಮಾಡುತ್ತಿದ್ದುದು, ನಾನು ಇಲ್ಲಿ ಪರಿಶೀಲನೆಗಾಗಿ ಬಂದಿಲ್ಲ, ತಮ್ಮ ಬೋಧನೆಯನ್ನು ಕೇಳಿಸಿಕೊಳ್ಳುವುದಕ್ಕಾಗಿಯೇ ಬಂದಿದ್ದೇನೆ. ಕೊನೆಯವರೆಗೂ ಆಸಕ್ತಿಯಿಂದ ಕೇಳುತ್ತಾ ಕುಳಿತಿದ್ದ ಇನ್ಸ್ಪೆಕ್ಟರ್ ಪಂಡಿತರನ್ನು ಕುರಿತು ತಮ್ಮ ಪಾಠವನ್ನು ಕೇಳುವ ಮಕ್ಕಳೇ ಭಾಗ್ಯವಂತರೆಂಬುದರಲ್ಲಿ ಸಂಶಯವಿಲ್ಲ ಎಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿ ನಮಸ್ಕರಿಸಿ ಹೊರಟರು. ಹೀಗೆ ವಿನಯದಿಂದ ಹೇಳಿದವರು ಕನ್ನಡದ ಕಣ್ವ ಎಂದು ಹೆಸರಾದ ಬಿಎಂ ಶ್ರೀಕಂಠಯ್ಯನವರು. ಆಗ ಮೈಸೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಆಗಿದ್ದ ಶ್ರೀಯವರಿಗೆ ಅಧ್ಯಾಪಕರ ಬೋಧನಾ ಪರಿಶೀಲನೆಯ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಪೂರ್ವದಲ್ಲಿ ಅವರಿಗೂ ಗುರುಗಳಾಗಿದ್ದ ಕನ್ನಡ ಪಂಡಿತರು ಕಾನಕಾನಹಳ್ಳಿ ವರದಾಚಾರ್ಯರು. ಇಂದು ತಾಲೂಕು ಕೇಂದ್ರವಾಗಿರುವ ಕನಕಪುರದ ಪೂರ್ವದ ಹೆಸರೇ ಕಾನಕಾನಹಳ್ಳಿ. ಹೆಸರಾಂತ ಸಂಗೀತಗಾರರಾದ ವಾಸುದೇವಾಚಾರ್ಯರು ಸೇರಿದಂತೆ ಅಂದಿನ ಹಲವರು ವಿದ್ವಾಂಸರು ಕಾನಕಾನಹಳ್ಳಿಯವರು ಎಂಬುದು ವಿಶೇಷ. ಸಂಸ್ಕೃತದ ಪ್ರಾಬಲ್ಯ ಮತ್ತು ಇಂಗ್ಲಿಷ್ ಭಾಷೆಯ ಆಕರ್ಷಣೆಗಳೇ ಮುಖ್ಯವಾಗಿ ಕನ್ನಡ ಕಲಿಕೆಗೆ ಯಾವ ಪ್ರಾಶಸ್ತ್ಯವೂ ಇರದಿದ್ದ ಕಳೆದ ಶತಮಾನದ ಪ್ರಾರಂಭದಲ್ಲಿ ಕನ್ನಡ ಬೋಧನೆಗೆ ಘನತೆಯನ್ನು ತಂದುಕೊಟ್ಟವರೇ

0: ಕಾನಕಾನಹಳ್ಳಿ ವರದಾಚಾರ್ಯರು ಎನ್ನುವುದು ಅತಿಶಯೋಕ್ತಿ ಅಲ್ಲ. ಬಿಎಂ ಶ್ರೀಕಂಠಯ್ಯನವರು ಸೇರಿದಂತೆ ಕಳೆದ ಶತಮಾನದ ಪ್ರಾರಂಭದ ದಶಕಗಳಲ್ಲಿ ಕನ್ನಡವನ್ನು ಕಟ್ಟಿ ಬೆಳೆಸಿದ ಬಹುತೇಕ ಮಹಾನುಭಾವರೆಲ್ಲ ವರದಾಚಾರ್ಯರ ಶಿಷ್ಯವೃಂದದಲ್ಲಿ ಸೇರಿದವರೇ. ಆಚಾರ್ಯರ ವಿದ್ಯಾರ್ಥಿ ಬಳಗದಲ್ಲಿ ಡಿ ವಿ ಗುಂಡಪ್ಪ, ವಿ ಸೀತಾರಾಮಯ್ಯ, ಎಎನ್ ಮೂರ್ತಿರಾವ್, ಡಿಎಲ್ ನರಸಿಂಹಾಚಾರ್, ತೀನಂ ಶ್ರೀಕಂಠಯ್ಯ, ಕೆವಿ ರಾಘವಾಚಾರ್, ಎಂವಿ ಸೀತಾರಾಮಯ್ಯ ಮೊದಲಾದವರಿದ್ದಾರೆ. ಇವರೆಲ್ಲ ವರದಾಚಾರ್ಯರ ವಿದ್ವತ್ತು, ಬೋಧನಾ ಸಾಮರ್ಥ್ಯ, ಕನ್ನಡ ಭಾಷಾ ಪಾಂಡಿತ್ಯಗಳನ್ನು ಮನದುಂಬಿ ಕೊಂಡಾಡಿದ್ದಾರೆ. ಆಚಾರ್ಯರು ಪಾಠ ಮಾಡುತ್ತಿದ್ದಾಗ ಕನ್ನಡವೇ ತಿಳಿಯದೇ ಇದ್ದ ಹಲವರು ಬ್ರಿಟಿಷ್ ಪ್ರಾಧ್ಯಾಪಕರು ಆಗಾಗ ತರಗತಿಯ ಹೊರಗೆ ನಿಂತು ಆಚಾರ್ಯರ ಬೋಧನೆಯ ವೈಖರಿಯನ್ನು ಕೇಳಿ ಸಂತೋಷ ಪಡುತ್ತಾ ಇದ್ದರಂತೆ. ಬ್ರಹ್ಮಶಿವನ ಸಮಯ ಪರೀಕ್ಷೆ ಮತ್ತು ಲಕ್ಷ್ಮೀಶನ ಜೈಮಿನಿ ಭಾರತಗಳ ಗ್ರಂಥ ಸಂಪಾದನೆಯಲ್ಲಿ ಭಾಗವಹಿಸಿದ್ದ ವರದಾಚಾರ್ಯರು ಭಟ್ಟಾಕಲಂಕನ ಶಬ್ದಾನುಶಾಸನವನ್ನು ಕುರಿತ ವಿವರಣೆ ವಿಶ್ಲೇಷಣೆಗಳಿಗಾಗಿ ತಮ್ಮ ಅಧ್ಯಯನದ ಬಹುಕಾಲವನ್ನು ಮೀಸಲಾಗಿ ಇಟ್ಟುದರಿಂದ ಇತರ ಸಾಹಿತ್ಯ ಕಾರ್ಯಗಳ ಕಡೆಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗಲಿಲ್ಲ. ಪಂಪನ ಕಾವ್ಯದ ಹೆಚ್ಚಿನ ಪ್ರತಿಗಳು ಲಭ್ಯವೇ ಇರದಿದ್ದ ಆ ಕಾಲದಲ್ಲಿ ಡಿ ವಿ ಗುಂಡಪ್ಪನವರು ಇತರರು ಸಾಧ್ಯವಾದಷ್ಟು ಪರಿಷ್ಕರಿಸಿ ಪಂಪ ಭಾರತವನ್ನು ಪ್ರಕಟಿಸಿದ್ದರು. ತಮ್ಮ ಶಿಷ್ಯ ಗುಂಡಪ್ಪನವರನ್ನು ಕಂಡಾಗ ಆಚಾರ್ಯರು ಪರಿಷ್ಕರಣ ಕಾರ್ಯದ ಬಗ್ಗೆ ಆಕ್ಷೇಪಿಸ್ತಾ, ಏನಯ್ಯ ಪಂಪನನ್ನು ನಾರುವ ಹಾಗೆ ಮಾಡಿದ್ದೀಯಲ್ಲ, ನಿಮಗೆ ಕಾವ್ಯದ ಅರ್ಥ ಹೊಳೆಯದಿರುವ ಎಡೆಗಳಲ್ಲಿ ಪಂಪನ ತಲೆಯ ಮೇಲೆ ಮೊಟಕುವುದು ಸರಿಯೇ ಎಂದ್ರಂತೆ. ಪರಿಷ್ಕರಣಕ್ಕೆ ಬನ್ನಿ ಎಂದು ನಿಮ್ಮನ್ನು ಕರೆದರೆ ಭಟ್ಟಾಕಲಂಕನ ನೆಪ ಹೇಳಿ ದೂರ ಇರುತ್ತೀರಿ, ಈಗ ದೂರ್ತಾ ಇದ್ದೀರಿ, ಹೋಗಲಿ, ಮೂರನೇ ಮುದ್ರಣದ ಹೊತ್ತಿಗಾದರೂ ಬಂದು ಮಾರ್ಗದರ್ಶನ ಮಾಡಿ, ಎಲ್ಲ ಸರಿ ಹೋದೀತು ಎಂದು ಗುಂಡಪ್ಪನವರು ಪ್ರತಿ ಹೇಳಿದಾಗ ಗುರುಗಳು ನಕ್ಕು ಸುಮ್ಮನಾದರಂತೆ.
1: ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
2: ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901 9 6 3 2 6 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯವಾಗಿದೆ 6:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ
4: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
3: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಆರ್ ರಾಮಕೃಷ್ಣ. ಪದಪರಿಚಯ.
5: ಮೊದಲ ಪದ ಅಂಕುರಾರ್ಪಣ. ಅಂಕುರ ಮತ್ತು ಅರ್ಪಣ ಎಂಬೆರಡು ಪದಗಳಿಂದ ಇದು ರೂಪುಗೊಂಡಿದೆ. ಅಕಾರಕ್ಕೆ ಅಕಾರ ಪರವಾಗಿ, ಆಕಾರ ಆದೇಶವಾಗಿ ಸವರ್ಣ ದೀರ್ಘ ಸಂಧಿಯಾಗಿದೆ. ಅಂಕುರ ಎಂದರೆ ಮೊಳಕೆ, ಅಗೆ, ರೋಮ, ರಕ್ತ, ನೀರು, ಮೊನಚು, ತುದಿ, ಗೆಡ್ಡೆ, ಬಾವು, ಊತ ಮೊದಲಾದ ಅರ್ಥಗಳಿವೆ. ಅರ್ಪಣ ಪದಕ್ಕೆ ಒಪ್ಪಿಸುವುದು, ಅರ್ಪಿಸುವುದು, ಪ್ರೀತಿ ಗೌರವಗಳಿಂದ ಸಲ್ಲಿಸುವುದು, ಹುದುಗಿಸುವುದು, ಒಳಕ್ಕೆ ಹಾಕುವುದು, ಹಿಂತಿರುಗಿ ಕೊಡುವುದು ಎಂಬೆಲ್ಲ ಅರ್ಥ ಉಂಟು. ಅಂಕುರಾರ್ಪಣ ಎಂದಾಗ ಉತ್ಸವದ ಅಂಗವಾಗಿ ಮೊಟ್ಟ ಮೊದಲು ಧಾನ್ಯಗಳನ್ನು ಮೊಳೆ ಹಾಕುವ ಶುಭ ಕರ್ಮ ಪ್ರಾರಂಭ ಎಂಬರ್ಥಗಳು ವೇದ್ಯವಾಗುತ್ತವೆ. ಹೊಸಗನ್ನಡದಲ್ಲಿ ಅಂಕುರಾರ್ಪಣಕ್ಕೆ ಪ್ರಾರಂಭೋತ್ಸವ ಎಂಬ ಅರ್ಥ. ಉದಾಹರಣೆಗೆ, ನಮ್ಮ ಕಾರ್ಯಕ್ರಮದ ಅಂಕುರಾರ್ಪಣ ನಡೆಯಿತು, ಶಾಲಾ ಕಟ್ಟಡದ ಅಂಕುರಾರ್ಪಣ ಜರುಗಿತು. ಅಂಬಲಿ, ಇದು ದ್ರಾವಿಡ ನಾಮಪದ. ರಾಗಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಮುಂತಾದವುಗಳಿಂದ ಮಾಡಿದ ಗಂಜಿ. ಅನ್ನವನ್ನು ಬೇಯಿಸುವಾಗ ಬಸಿದ ಗಂಜಿಯೂ ಅಂಬಲಿಯೇ. ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಹಿಟ್ಟಿನಿಂದ ತಯಾರಿಸಿದ ಗಂಜಿಯನ್ನೇ ಅಂಬಲಿ ಎನ್ನುವುದು ವಾಡಿಕೆ. ಅಂಬಲಿ ಕುಡಿಯುವವನಿಗೆ ಮೀಸೆ ತಿಕ್ಕುವನೊಬ್ಬ, ಅಂಬಲಿಗೆ ಗತಿಯಿಲ್ಲದವನಿಗೆ ಹಂಬಲಿಸುವುದು ಯಾಕೆ ಎಂಬ ಗಾದೆಗಳು ಜನಪ್ರಿಯವಾಗಿವೆ. ಅಲ್ಲದೆ ಬೆಣ್ಣೆಯ ನೇಮ, ಬೆಲ್ಲದ ನೇಮ, ಅಂಬಲಿಯ ನೇಮದವರನ್ ಆರನೂ ಕಾಣೆ ಎಂಬುದು ಬಸವಣ್ಣನವರ ಉಕ್ತಿ. ಅಂಬಲಿ ಉಂಬವಗೆ ಅಮೃತಾನ್ನ ಕೊಡಲೇಕೆ ಪುರಂದರದಾಸ

0: ಕೀರ್ತನೆಯೊಂದರಲ್ಲಿ ಬಳಕೆಯಾಗಿರುವ ಸಾಲು.
1: ತಪ್ಪು ಒಪ್ಪು.
0: ವ್ಯಾಕರಣ ನಿಯಮದಂತೆ ಈಕಾರಕ್ಕೆ ಸವರ್ಣವಲ್ಲದ ಸ್ವರ ಪರವಾದರೆ ಯಕಾರ ಆದೇಶವಾಗಿ ಬರುತ್ತದೆ. ಇದು ಎಣ್ಸಂಧಿಗೆ ಉದಾಹರಣೆ. ಕೋಟ್ಯಾಧೀಶ ಸರಿಯಾದ ರೂಪ ಕೋಟ್ಯಾಧೀಶ ಅಲ್ಲ. ಅವನು ಕೋಟ್ಯಾಧೀಶ, ಅವರು ಕೋಟ್ಯಾಧಿಪತಿಗಳು ಎಂಬ ಪ್ರಯೋಗಗಳನ್ನು ಗಮನಿಸಬಹುದು. ಇದೇ ರೀತಿ ಜಾತ್ಯತೀತ, ಗತ್ಯಂತರ ಮೊದಲಾದವನ್ನು ಗಮನಿಸಬಹುದು.
1: ಸುಮಧುರ.
0: ದಾಸಶ್ರೇಷ್ಠರಾದ ಪುರಂದರದಾಸರ ಜನಪ್ರಿಯ ಕೀರ್ತನೆ ಇದು.

ಭಗವದ್ಭಕ್ತಿಯಲ್ಲಿ ನಿರತರಾದ ಪುರಂದರದಾಸರು ನಾಡಿನ ಜನತೆಯ ಕ್ಷೇಮವನ್ನು ಹಾರೈಸಿದರು. ಭಾಗ್ಯವಂತರಾಗಿ ಜನರು ಬದುಕಲೆಂದು ಆಶಿಸಿದರು. ಹಣದೊಡತಿ ಲಕ್ಷ್ಮಿಯನ್ನು ಮನತುಂಬಿ ಸ್ತುತಿಸಿದರು.

ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕೆ ಮಾನವ ಸಿದ್ಧಿಯ ತೋರೆ ಎಂಬ ಅವರ ಅಭೀಪ್ಸೆಯಲ್ಲಿ ಸುಖಿ ರಾಜ್ಯದ ಪರಿಕಲ್ಪನೆ ಇದೆ. ಜಗತ್ತು ಸುಖಮಯವಾಗಿರಬೇಕೆಂಬುದನ್ನು ಅವರು ಮರೆತವರಲ್ಲ. ಆದರೆ ಅವರು ಸಂಪತ್ತಿನ ಮೀಮಾಂಸೆಯನ್ನು ಮಾಡಿದರು. ದೇವರನ್ನು ಮರೆತು ಸಂಗ್ರಹಿಸುವ ಹಣದಿಂದಾಗುವ ಹಾನಿಯನ್ನು ಅವರು ಕಂಡರು. ಹಣದಿಂದ ನಂಟು ಬೆಳೆಯುತ್ತದೆ, ಮಾನವನ್ನು ತರುತ್ತದೆ, ಕಂಟಕವನ್ನು ನಿವಾರಿಸುತ್ತದೆ, ಸೇವಕರನ್ನು ಒದಗಿಸುತ್ತದೆ, ಇಲ್ಲದ ಗುಣಗಳನ್ನು ಕಾಣುವಂತೆ ಮಾಡುತ್ತದೆ, ಕೊನೆಗೆ ದೇವರನ್ನೂ ಮರೆಸಬಹುದು. ಇಂಥ ಹಣದ ವಿಚಾರದಲ್ಲಿ ಎಚ್ಚರದಿಂದ ಇರಬೇಕು. ಸಿರಿ ಸಂಪತ್ತನ್ನು ಗಳಿಸುವ ಆಸೆ ಮಾನವ ಸಹಜ ಗುಣ. ಆದರೆ ಐಶ್ವರ್ಯ ಸ್ಥಿರವಲ್ಲ ಎಂಬುದನ್ನು ವ್ಯಕ್ತಿ ಮರೆಯುತ್ತಾನೆ. ಸಂಪತ್ತು, ಅಧಿಕಾರ, ಅಂತಸ್ತು ಗಳಿಸುವ ಭರದಲ್ಲಿ ಅವುಗಳ ನಶ್ವರತೆಯನ್ನು ಅವನು ಯೋಚಿಸುವುದೇ ಇಲ್ಲ.

ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಆ ಸೌಭಾಗ್ಯ ಲಕ್ಷ್ಮಿ ಅವತರಿಸಲಿ ಎಂಬ ಅವರ ಪ್ರಾರ್ಥನೆಯಲ್ಲಿ ಲೌಕಿಕ ಕ್ಷೇಮದ ಉತ್ಕಟ ಅಭಿಲಾಷೆ ಇದೆ. ಸೌಭಾಗ್ಯ ಎಂದರೆ ಮಂಗಳ, ಶುಭ, ಸುದೈವ, ಒಳ್ಳೆಯ ಅದೃಷ್ಟ, ಮುತ್ತೈದೆತನ ಎಂಬ ಅರ್ಥಗಳಿವೆ. ಲಕ್ಷ್ಮಿ ಎಂದರೆ ಸಂಪತ್ತು, ಯಶಸ್ಸು, ಜಯ, ಶೋಭೆ, ಕಾಂತಿ, ಲಕ್ಷ್ಮಿ, ಐಶ್ವರ್ಯ ಮತ್ತು ಸೌಂದರ್ಯದ ಅಧಿದೇವತೆ, ಲೌಕಿಕ ಮತ್ತು ಆಧ್ಯಾತ್ಮಿಕ ಭಾಗ್ಯಗಳ ಸಂಕೇತ. ಹಾಗಾಗಿ ಸೌಭಾಗ್ಯ ಲಕ್ಷ್ಮಿ ಎಂಬ ಪದ ವಿಶಿಷ್ಟ ಪದವಾಗಿ ಈ ಕೀರ್ತನೆಯಲ್ಲಿ ಕಾಣಿಸಿಕೊಂಡಿದೆ.

0: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಆರ್ ರಾಮಕೃಷ್ಣ.
1: ಶ್ರೀಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
2: ಶ್ರೀಗನ್ನಡ ದೇವಿಯ ಮುಕುಟದಲ್ಲಿ
0: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
1: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ನಮ್ಮ ನಿಲಯದಿಂದ ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಆದಿವಾಸಿಗಳ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ, ಈ ಕುರಿತು ಸಂವಾದ ಕೇಳುವಿರಿ. ಭಾಗವಹಿಸುತ್ತಾರೆ ಹುಣಸೂರಿನ ಡೀಡ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಸ್ ಶ್ರೀಕಾಂತ್ ಮತ್ತು ಎಚ್ಡಿ ಕೋಟೆ ತಾಲೂಕು ಬಸವನಗಿರಿ ಹಾಡಿಯ ಬಿಎಸ್ ವಿಠಲ್. ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6:50 ಕೇಳಿ ರೈತರಿಗೆ ಸಲಹೆ.
1: ಯಾವುದಾದ್ರೂ ಒಂದು ಬೆಳೆನ ನೀವು ನೋಡಿದಾಗ ಅದನ್ನು ಬಹಳ ಸೂಕ್ಷ್ಮವಾಗಿ ಬೆಳಿಬೇಕೋ ಅಥವಾ ಒರಟಾಗಿ ಬೆಳೆದರೂ ಆಗುತ್ತೋ ಅನ್ನೋದನ್ನು ಊಹೆ ಮಾಡೋದಕ್ಕೆ ಸಾಧ್ಯವ? ಈಗ ಸುಮಾರು ಜನ ಕಾಡನ್ನು ಉದಾಹರಣೆ ಕೊಡ್ತಾರೆ, ಸ್ವಾಮಿ ಕಾಡು ನೋಡಿ ಎಲ್ಲ ಬೆಳೆಗಳು ಎಷ್ಟು ಒರಟಾಗಿ ಬೆಳೆದಿರುತ್ತೆ, ಯಾರು ಉಪ್ಪು ಬೂದಿ ಹಾಕ್ತಾರೆ, ಯಾರು ಔಷಧಿ ಹೊಡಿತಾರೆ ಅಂತ. ಹಾಗೆ ನಿಮ್ಮ ಜಮೀನಿನಲ್ಲೂ ಮರಗಿಡಗಳನ್ನು ಬೆಳೆದಾಗ ಅವನ್ನು ಸೂಕ್ಷ್ಮವಾಗಿ ಬೆಳಿಬೇಕೋ ಅಥವಾ ಒರಟಾಗಿ ಬೆಳಿಬೇಕೋ, ಈ ಪ್ರಶ್ನೆಗೆ ಉತ್ತರ ಹೇಳೋದು ಬಹಳ ಕಷ್ಟ. ಉದಾಹರಣೆಗೆ ತೇಗನ ತಗೊಳ್ಳಿ, ತೇಗನ ಸೂಕ್ಷ್ಮವಾಗಿ ಬೆಳಿಬೇಕೋ ಒರಟಾಗಿ ಬೆಳಿಬೋದು? ಬಹಳ ಜನ ಏನು ಮಾಡ್ತಾರೆ, ತೇಗ ಮರ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಹಾಕ್ಬಿಟ್ಟು ಯಾವುದೇ ರೀತಿಯ ಕಾಳಜಿನ ಮಾಡೋಕ್ಕೆ ಹೋಗಲ್ಲ. ಗಿಡ ಬೆಳೆಯಲ್ಲ ಅಂತಲ್ಲ, ಬೆಳೆಯುತ್ತೆ, ಆದರೆ ಮರದ ಚೇಗು ಅಭಿವೃದ್ಧಿ ಆಗೋದಕ್ಕೆ 50 ವರ್ಷನೇ ತಗೋಬೋದು. ಸುಮ್ಮನೆ ಒಂದು ಮೂಲೆಯಲ್ಲಿ ಬಿದ್ದಿರಲಿ ಅಂತ ಹಾಕಿದರೆ ಹಾಕ್ಬೋದು, ಇಲ್ಲ ಅಂತಲ್ಲ. ಆದರೆ ನಾನು ಇರುವಾಗಲೇ ತೇಗನ ಕತ್ತರಿಸ್ಕೊಂಡು ಮಾರ್ತೀನಿ, ಆದಾಯ ಪಡ್ಕೋತೀನಿ ಅಂತಂದರೆ ಮೊದಲ 10 ವರ್ಷ ಕಾಳಜಿ ಮಾಡಲೇಬೇಕು. ಅದಕ್ಕೆ ಬೇಕಾದಂತಹ ನೀರು ಕೊಡಬೇಕು, ಬೇಕಾದಂತಹ ಆಹಾರ ಕೊಡಬೇಕು, ರಾಸಾಯನಿಕ ಗೊಬ್ಬರನೇ ಹಾಕಬೇಕು ಅಂತಲ್ಲ. ಈಗ ನೋಡಿ, ನೀವು ಜಮೀನಿನ ಬದುನಲ್ಲಿ ತೇಗ ಹಾಕಿದಾಗ ಅಲ್ಲಿ ಬೆಳೆದಿರೋದಕ್ಕೂ ಮಧ್ಯದಲ್ಲಿ ನೀರು ಕಾಲುವೆ ಇರುತ್ತಲ್ಲ, ಈ ಕಾಲುವೆ ಪಕ್ಕದಲ್ಲಿ ತೇಗ ಹಾಕಿರ್ತೀರಲ್ಲ, ಅಲ್ಲಿ ತೇಗ ಬೆಳೆದಿರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಎಲ್ಲಿ ನಿರಂತರವಾಗಿ ನೀರು ಹರಿಯುತ್ತೋ ಅಲ್ಲಿ ತೇಗದ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಹಾಗಂತ ನೀರಾವರಿ ಬೆಳೆ ಅಲ್ಲ ತೇಗ, ಮುತುವರ್ಜಿ ಬೇಡ ಬೆಳೆ. ಈಗ ಇನ್ನೊಂದು ಉದಾಹರಣೆ ತಗೊಳ್ಳಿ, ಕ್ಯಾಕ್ಟಸ್ ಜಾತಿಗೆ ಸೇರಿದಂತಹ ಒಂದು ಹಣ್ಣಿನ ಬೆಳೆ ಇದೆ, ಅದು ಯಾವುದು ನಿಮಗೆ ಚೆನ್ನಾಗಿ ಗೊತ್ತು, ಡ್ರ್ಯಾಗನ್ ಫ್ರೂಟ್, ಡ್ರ್ಯಾಗನ್ ಹಣ್ಣು. ಇದು ಹೆಸರೇ ಹೇಳುವಂತೆ ಕ್ಯಾಕ್ಟಸ್ ಜಾತಿಗೆ ಸೇರಿದಂತಹ ಹಣ್ಣು. ರೈತರೊಬ್ಬರು ಇದನ್ನು ತಗೊಂಬಂದರು. ಈಗೆಲ್ಲ ಡ್ರ್ಯಾಗನ್ ಫ್ರೂಟನ್ನು ಬೆಳೆಯೋದು ತುಂಬ ಆಧುನಿಕ ತಾಂತ್ರಿಕತೆಗಳನ್ನು ಬಳಕೆ ಮಾಡಿಕೊಂಡು ಬೆಳೀತಾರೆ.

0: ಒಳ್ಳೆ ಕಲ್ಲು ಕಂಬ ನೆಡ್ತಾರೆ. ಆ ಕಲ್ಲು ಕಂಬದ ಮೇಲಕ್ಕೆ ಮುಂಚೆ ಎಲ್ಲ ಟೈರ್ ಹಾಕೋರು, ಈಗ ಸಿಮೆಂಟ್ ಚಕ್ರಗಳನ್ನು ಅಳವಡಿಸ್ತಾರೆ. ಆ ಚಕ್ರದವರೆಗೂ ಈ ಡ್ರ್ಯಾಗನ್ ಫ್ರೂಟ್ ಬಳ್ಳಿ ಏನಿದೆಯಲ್ಲ, ಅದು ಕ್ಯಾಕ್ಟಸ್ ಜಾತಿಯ ಬಳ್ಳಿ ಬೆಳೆಯುತ್ತೆ. ಆಮೇಲೆ ಅಲ್ಲಿಂದ ಜೋತು ಬಿಡ್ತಾರೆ. ಈ ಜೋತು ಬಿದ್ದಿರೋ ಭಾಗದಿಂದಲೇ ಹೂವಾಗೋದು, ಹಣ್ಣು ಹೊರಗಡೆ ಬರೋದು. ಇಷ್ಟೆಲ್ಲ ಕಾಳಜಿ ಮಾಡಿ ಈ ಡ್ರ್ಯಾಗನ್ ಫ್ರೂಟ್ ತುಂಡನ್ನು ನಾಟಿ ಮಾಡಿದ ಮೇಲೆ ಅಲ್ಲಿ ಕೆಲಸಗಾರರಿಗೆ ಅನ್ನಿಸ್ತು, ಅಯ್ಯೋ ಯಜಮಾನರು ಇಷ್ಟೆಲ್ಲ ಕಾಳಜಿ ಮಾಡ್ತಿದ್ದಾರೆ ಅಂದರೆ ಇದಕ್ಕೆ ತುಂಬ ಮುತುವರ್ಜಿ ವಹಿಸಿ ನಾವು ಬೆಳಿಬೇಕೇನಪ್ಪ ಅಂತ. ಅವರೇನು ಮಾಡಿದ್ರು, ಏನು ಆ ಗಿಡದ ಸುತ್ತ ಪಾತಿ ಮಾಡಿದ್ರು, ಪಾತಿ ತುಂಬ ನೀರು ತುಂಬಿದ್ರು. ಈ ಕ್ಯಾಕ್ಟಸ್ ಅನ್ನೋದು ನೀರನ್ನು ಬೇಡುವಂತಹ ಬೆಳೆ ಅಲ್ಲ, ಇದು ಮರುಭೂಮಿಯ ಸಸ್ಯ, ನೀರಿಲ್ದಲೇನೂ ಕೂಡ ಬೆಳೆಯುವಂತಹ ಸಸ್ಯ ಇದು. ಯಾಕೆಂದರೆ ಅದರ ಮೇಲ್ಮೈಯನ್ನೇ ನೀವು ಗಮನಿಸಿ, ಅದರ ಮೇಲ್ಮೈಯಿಂದ ನೀರು ಬಾಷ್ಪೀಕರಣನೇ ಆಗಲ್ಲ, ಎವಾಪರೇಷನ್ ಅಂತೀವಲ್ಲ, ಅದಾಗೋದೇ ಇಲ್ಲ. ಹಾಗಾಗಿ ಬುಡದಲ್ಲಿ ಯಾವಾಗ ಚೆನ್ನಾಗಿ ನೀರು ನಿಲ್ಲಿಸಿದ್ರೋ ಆವಾಗ ಈ ಕ್ಯಾಕ್ಟಸ್ ಜಾತಿಯ ಬೆಳೆ ಆದ್ದರಿಂದ ಕೊಳತೋಯ್ತು. ಅವರು ಬಂದು ಕೇಳಿದ್ರು, ಯಾರಪ್ಪ ನಿಂಗೆ ಹೇಳಿದ್ದು ಇಷ್ಟೊಂದು ನೀರು ನಿಲ್ಸೋಕ್ಕೆ ಅಂತ. ಅವ್ರು ಹೇಳಿದ್ರು, ಸ್ವಾಮಿ ನೀವು ಇಷ್ಟೊಂದು ಮುತುವರ್ಜಿ ಮಾಡ್ತಿದ್ದೀರಲ್ಲ, ತೆಂಗಿನ ಗಿಡಕ್ಕೆ ನೀರು ಕಟ್ಟಿದಂಗೆ ಇದಕ್ಕೂ ಕಟ್ಟಿದ್ವಿ ಅಂತ. ಹನಿ ನೀರಾವರಿ ಇತ್ತು ಇಲ್ಲ ಅಂತಲ್ಲ, ಆದರೆ ಕಾಳಜಿ ಬಿಡೋ ಬೆಳೆಯೇನು ಅಂತ ಅಂದ್ಕೊಂಡು ನೀರು ಕಟ್ಟಿದರು. ಬುಡ ಎಲ್ಲ ಕೊಳತೋಯ್ತು, ಆದರೆ ಗಿಡ ಸಾಯಲಿಲ್ಲ, ಗಿಡ ಬದುಕಿತ್ತು. ಯಾವಾಗ ನೀರನ್ನು ಕಡಿಮೆ ಮಾಡಿ ಬುಡಕ್ಕೆ ಮಣ್ಣು ನೀರು ಹಾಕಿ ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ಕೊಟ್ಟರು, ಗಿಡ ಬದುಕೊಂಡು ಹೋಯಿತು. ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಏನಪ್ಪ ಅಂದರೆ, ಕಾಳಜಿ ಬೇಡೋ ಬೆಳೆ ಯಾವುದು, ಕಾಳಜಿ ಇಲ್ಲದೆ ಬೆಳೆಯುವಂತಹ ಬೆಳೆ ಯಾವುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬೆಳೆಗೆ ಗೊತ್ತಿರುತ್ತೆ, ನಮಗೂ ಅರ್ಥ ಆಗ್ಬಿಟ್ರೆ ವ್ಯವಸಾಯ ಸುಲಭ ಆಗುತ್ತೆ.
1: ರೈತರಿಗೆ ಸಲಹೆ ಕೇಳಿದಿರಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: आवश्यकतां विचार्य भारतोर्जा सप्ताहः एका प्रमुखा पीठिका वर्तते। भारतीय रेल विभागेन पूर्वोत्तर रेल विभागस्य वाराणसी मण्डले चतुर्दशाधिक षट्शताधिक किलोमीटर परिमित क्षेत्रे कवच 4.0 इति प्रणाल्याः स्थापनायै 23.2 कोटि रूप्यकाणि अनुमोदितानि। अनुमोदितया परियोजनया वाराणसी मण्डलस्य चिह्नितेषु अवशिष्टेषु खण्डेषु कवच 4.0 इति प्रणाल्याः विस्तारो भविष्यति, येन रेल परिचालनाय उपलब्धं सुरक्षातन्त्रं सुदृढं भविष्यति। उपक्रमोयम् अधिक सुरक्षितं विश्वसनीयं च रेल परिचालनं सुनिश्चेतुं तथा सम्पूर्णे भारतीय रेलजाले स्वदेशीय कवच प्रौद्योगिक्याः विस्ताराय क्रियमाणानां प्रयासानां समर्थनं करिष्यति। भारतेन स्वीय वस्तूनां सेवानां च आहत्य निर्यातस्य परिमाणं 63.8 बिलियन डॉलर परिमित धनात् वर्धयित्वा 1 ट्रिलियन डॉलर परिमितं विधातुं उच्च लक्ष्यं विनिर्धारितम्। ह्यः मुम्बय्यां संजातस्य भारत संयुक्त अरब अमीरात निवेश संबंधि उच्चस्तरीय संयुक्त कार्यबलस्य चतुर्दशोपवेशनानन्तरं अस्य ऐतिहासिक लक्ष्यस्य घोषणाकारी। वाणिज्योद्योग मन्त्रिणा पीयूष गोयलेन प्रोदीरितं यत् जागतिक संकटेषु सत्यपि प्रवृत्तस्य वित्तीय वर्षस्य प्रथम षट् मासेषु पण्य निर्याते 15% अधिकं वृद्धिः समवापि। जापान देशस्य आइची नागोया नगरे आयोज्यमानासु एशिया क्रीडासु भारतस्य पदक प्राप्तिक्रमः ह्यः अपि अनुवर्तितः। लक्ष्यवेद क्रीडा क्रिकेट कुराश मुष्टियुद्धम् इत्यादिषु क्रीडासु भारतीय क्रीडकैः पदकानि प्राप्तानि। भारतेन पदक संख्यायां 8 पदकानि अधिकानि योजितानि। भारतीय पुरुष क्रिकेट दलं च उपान्त्य चक्रे प्रविष्टम्। पुरुषाणां कुन्तक्षेप स्पर्धायां भारतस्य 2 पदके प्राप्ते। यशवीर सिंहेन रजत पदकं तथा रोहित यादवेन कांस्य पदकम् अवाप्तम्। इति वार्ताः।
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 7 ಗಂಟೆ.
2: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
1: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
2: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ.
1: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
2: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
2: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
1: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
2: ಅರ್ಜಿ ಸಲ್ಲಿಸಲು ವಯೋಮಿತಿ, ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
1: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18 ಅಕ್ಟೋಬರ್ 2026.
1: ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
2: ಅರ್ಜಿ ಸಲ್ಲಿಸಲು ವಿಳಾಸ, ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 5700020.
1: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ, ಸಾಂದರ್ಭಿಕ ಅವಕಾಶ ಮಾತ್ರ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.
3: ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ: ಬೀಡಿಯೇ ಆಗಲಿ, ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.
6: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
7: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
6: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
7: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
8: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
9: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿ ಸಂಕಷ್ಟಕ್ಕೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರದ ನಿರಂತರ ಕಾರ್ಯನಿರ್ವಹಣೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 2030 ವೇಳೆಗೆ ರಾಜ್ಯವನ್ನು ಸಂಪೂರ್ಣ ರೇಬೀಸ್ ಮುಕ್ತವಾಗಿಸುವ ಗುರಿ, ಪಶುಸಂಗೋಪನಾ ಇಲಾಖೆ ಸಚಿವರ ಹೇಳಿಕೆ. ತಾಯಿ ಮಗುವಿನ ಆರೋಗ್ಯ ರಕ್ಷಣೆ, ಪ್ರೀ ಪ್ರೆಗ್ನೆನ್ಸಿ ಕೇರ್ ಯೂನಿಟ್ ಆರಂಭಿಸುವ ಕುರಿತು ಸರ್ಕಾರದ ಚಿಂತನೆ. ಇಂದು ವಿಶ್ವ ಹೃದಯ ಜಾಗೃತಿ ದಿನ. ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಹೃದಯದ ಆರೋಗ್ಯ ಮತ್ತು ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ. ಈಗ ವಾರ್ತೆಗಳ ವಿವರ. ಬರ ಪರಿಸ್ಥಿತಿಯಿಂದ ರಾಜ್ಯ ಎದುರಿಸುತ್ತಿರುವ ಸಂಕಷ್ಟಕ್ಕೆ ಸೂಕ್ತ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ನಡೆಯುತ್ತಿರುವ ಗ್ರೌಂಡ್ ಟ್ರೂಥಿಂಗ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ರಾಜ್ಯದಲ್ಲಿ ಸಂಭವಿಸಿರುವ ನಷ್ಟ ಹಾಗೂ ಅಗತ್ಯ ಪರಿಹಾರದ ಸಮಗ್ರ ಮಾಹಿತಿಯನ್ನು ಒಳಗೊಂಡ ಅಂತಿಮ ಮನವಿ ಸಿದ್ಧಪಡಿಸಲಾಗುವುದು ಎಂದರು. ಇದೇ ಸೆಪ್ಟೆಂಬರ್ 30 ಮುಂಗಾರು ಅವಧಿ ಮುಕ್ತಾಯವಾದ ನಂತರ ಅಕ್ಟೋಬರ್ ಮೊದಲ ವಾರದಲ್ಲೇ ಅಂತಿಮ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಜ್ಯಕ್ಕೆ ಅಗತ್ಯವಿರುವ ಪರಿಹಾರ ಒದಗಿಸುವಂತೆ ಕೋರಲಾಗುವುದು ಎಂದು ಸಚಿವರು ಹೇಳಿದರು. 2030 ವೇಳೆಗೆ ರಾಜ್ಯವನ್ನು ಸಂಪೂರ್ಣ ರೇಬೀಸ್ ಮುಕ್ತ ರಾಜ್ಯವನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ಪಶುಸಂಗೋಪನಾ ಇಲಾಖೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ ವಿಶ್ವ ರೇಬೀಸ್ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರೇಬೀಸ್ ಮಾರಣಾಂತಿಕ ರೋಗವಾಗಿದ್ದು ರೋಗ ಬರದಂತೆ ಮುನ್ನೆಚ್ಚರಿಕೆ ವಹಿಸುವುದು ಮತ್ತು ಸೋಂಕಿತ ಪ್ರಾಣಿಗಳ ಕಚ್ಚುವಿಕೆಯಿಂದ ರಕ್ಷಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಎಂದರು. ರೇಬೀಸ್ ಮುಕ್ತ ಸಮಾಜ ನಿರ್ಮಾಣದ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ರಾಜ್ಯಾದ್ಯಂತ ಒಟ್ಟು 11,00,000 ಸಾಕು

0: ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನಗರಸಭೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ನಗರ ಸ್ವಚ್ಛತೆಯಲ್ಲಿ ಪೌರಕಾರ್ಮಿಕರ ಪಾತ್ರ ಪ್ರಮುಖವಾಗಿದ್ದು ಅವರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ವಾರ್ಡ್ಗಳಲ್ಲಿ ನಾಗರಿಕರಿಗೆ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದರು. ಪ್ರಾಥಮಿಕ ಹಂತದಲ್ಲಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ 200 ಬೆಡ್ಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಸ್ಪತ್ರೆಗೆ 400 ಹೆಚ್ಚುವರಿ ಬೆಡ್ಗಳ ಬೇಡಿಕೆ ಇತ್ತು. ಆ ಪೈಕಿ ಸರ್ಕಾರ 200 ಬೆಡ್ಗಳಿಗೆ ಮಂಜೂರಾತಿ ನೀಡಿದೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ದೊರೆಯುತ್ತಿರುವುದರಿಂದ ಇಲ್ಲಿ ಬೇಡಿಕೆಯೂ ಹೆಚ್ಚುತ್ತಿದೆ ಎಂದರು. ಮಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳಿಗೆ ಘೋಷಣೆಯಾದ ಎಲ್ಲಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಸರ್ಕಾರ ಬದ್ದವಾಗಿದೆ ಎಂದು ಸಚಿವರು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಸ್ವನಿಧಿ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2020 ಆರಂಭಿಸಲಾದ ಪಿಎಂ ಸ್ವನಿಧಿ ಯೋಜನೆ ಕಡಿಮೆ ಅಥವಾ ಔಪಚಾರಿಕ ಸಾಲದ ಸೌಲಭ್ಯವಿಲ್ಲದ ಬೀದಿಬದಿ ವ್ಯಾಪಾರಿಗಳಿಗೆ ಪೂರಕ ಅಲ್ಪಾವಧಿ ಸಾಲ ನೀಡುವ ಯೋಜನೆಯಾಗಿದೆ. ಆ ಮೂಲಕ ಅವರನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ತರುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿ ಆಗಸ್ಟ್ 2026 ಹೊತ್ತಿಗೆ 78 ಲಕ್ಷಕ್ಕೂ ಹೆಚ್ಚು ವ್ಯಾಪಾರಿಗಳು 19,171 ಕೋಟಿಗೂ ಹೆಚ್ಚು ಸಾಲ ಪಡೆದಿದ್ದು, ಯಶಸ್ವಿ ಮರುಪಾವತಿಯು ಕ್ರಮೇಣ ದೊಡ್ಡ ದುಡಿಯುವ ಬಂಡವಾಳವಾಗಿ ಪರಿವರ್ತನೆಯಾಗಲಿದೆ. 2023-2025 ಅವಧಿಯಲ್ಲಿ ಆದಾಯದ ಪ್ರಮಾಣವು ಸುಮಾರು 20% ಹೆಚ್ಚಳವಾಗಿದ್ದು, ಡಿಜಿಟಲ್ ಅಳವಡಿಕೆಯು ಯೋಜನೆಯ ಯಶಸ್ಸಿಗೆ ಕಾರಣವಾಗಿದೆ. ವ್ಯಾಪಾರಿಗಳು 875 ಕೋಟಿಗೂ ಹೆಚ್ಚು ವಹಿವಾಟುಗಳನ್ನು ಡಿಜಿಟಲ್ ವ್ಯವಸ್ಥೆಯ ಮೂಲಕ ನಡೆಸಿದ್ದು, 2026 ಮೇವರೆಗೆ 412 ಕೋಟಿ ಕ್ಯಾಶ್ಬ್ಯಾಕ್ ಗಳಿಸಿದ್ದಾರೆ. ಸ್ವನಿಧಿ ಯೋಜನೆ ಬೀದಿಬದಿ ವ್ಯಾಪಾರಿಗಳನ್ನು ಕ್ರೆಡಿಟ್, ಡಿಜಿಟಲ್ ಸಾಮರ್ಥ್ಯ ಮತ್ತು ಬೆಳವಣಿಗೆಯ ಹಾದಿಯೊಂದಿಗೆ ಮಾನ್ಯತೆ ಪಡೆದ ಬೀದಿ ವ್ಯಾಪಾರಿಗಳಾಗಿ ಪರಿವರ್ತಿಸುತ್ತಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಹೃದಯ ಜಾಗೃತಿ ದಿನ. ಹೃದಯದ ಆರೋಗ್ಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ ಆಚರಿಸಲಾಗುತ್ತದೆ. ಆರೋಗ್ಯಕರ ಆಹಾರ ಮತ್ತು ದೈಹಿಕ ಚಟುವಟಿಕೆಗಳ ಮೂಲಕ ಹೃದಯ ರೋಗ ಮತ್ತು ಹೃದಯಾಘಾತದಿಂದ ಸಂಭವಿಸುವ ಅಕಾಲಿಕ ಮರಣಗಳನ್ನು ಕನಿಷ್ಠ 80% ತಪ್ಪಿಸಬಹುದಾಗಿದೆ. ವಿಶ್ವ ಹೃದಯ ಜಾಗೃತಿ ದಿನದ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿಯ ಕೆಎಂಸಿ ಮಲ್ಟಿಡಿಸಿಪ್ಲಿನರಿ ರಿಸರ್ಚ್ ಯುನಿಟಿ ವಿಭಾಗದ ನೋಡಲ್ ಅಧಿಕಾರಿ ಡಾಕ್ಟರ್ ರಾಮ್ ಕೌಲ್ಗುಡ್ ಅವರು.
4: ನಮ್ಮ ವಿಭಾಗದಿಂದ ನಾವು ಇತ್ತೀಚೆಗೆ ಹೆಚ್ಚಾಗುತ್ತಿರುವಂತಹ ಹಾರ್ಟ್ ಅಟ್ಯಾಕ್ ಇದರ ಬಗ್ಗೆ ಸಂಶೋಧನೆ ಮಾಡಿದ್ದೇವೆ. ಇದರಲ್ಲಿ ಕಂಡುಕೊಂಡಂತ ಮಹತ್ವದ ಅಂಶಗಳೆಂದ್ರೆ ನಮ್ಮ ಬದಲಾಗುತ್ತಿರುವ ಶಾರೀರಿಕ ಚಟುವಟಿಕೆ ಮತ್ತು ಆಹಾರ ಪದ್ಧತಿ, ಈ ರೀತಿ ಹೃದಯಾಘಾತ ಹೆಚ್ಚಾಗ್ಲಿಕ್ಕೆ ಮುಖ್ಯ ಕಾರಣಗಳ ಆಗ್ಯಾವ. ಮಿತವಾದ ಆಹಾರ ಸೇವನೆ, ಕೊಬ್ಬಿನ ಪದಾರ್ಥಗಳನ್ನು ಹೆಚ್ಚು ತಿನ್ನದೇ ಇರುವುದು, ಪಾಶ್ಚಾತ್ಯ ಆಹಾರ ಪದ್ಧತಿಗಳನ್ನು ದೂರ ಇರುವುದು, ಮಿತವಾದ ಆಹಾರ ಸೇವನೆ ಮಾಡುವುದು ಹಾಗೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು, ಸರಿಯಾಗಿ ನಿದ್ರೆ ಮಾಡುವುದು, ಈ ಅಂಶಗಳನ್ನು ಅಳವಡಿಸಿಕೊಂಡಲ್ಲಿ ಹೃದಯಾಘಾತ ತಡಿಲಿಕ್ಕೆ ಸಾಧ್ಯ.
0: ತಾಯಿ ಮತ್ತು ಮಗುವಿನ ಆರೋಗ್ಯ ರಕ್ಷಣೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಶೀಘ್ರದಲ್ಲೇ ಪ್ರೀ ಪ್ರೆಗ್ನೆನ್ಸಿ ಕೇರ್ ಯೂನಿಟ್ಗಳನ್ನು ರಾಜ್ಯದಲ್ಲಿ ಆರಂಭಿಸುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ. ಗರ್ಭಧಾರಣೆಯಾಗುವ ಮುನ್ನವೇ ಮಹಿಳೆಯ ಆರೋಗ್ಯ ಸ್ಥಿತಿಯನ್ನು ಪರಿಶೀಲಿಸಿ ಸಂಭವನೀಯ

0: ಅಪಾಯಗಳನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ನೀಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ರೂಪಿಸಲಾಗುತ್ತಿರುವ ಈ ಯೋಜನೆಯಡಿ ಮಾತೃ ಮರಣಕ್ಕೆ ಕಾರಣವಾಗಬಹುದಾದ ಆರೋಗ್ಯ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡುವ ಮೂಲಕ ಗರ್ಭಧಾರಣೆ ಮತ್ತು ಹೆರಿಗೆ ಸಂದರ್ಭದಲ್ಲಿನ ಅಪಾಯಗಳನ್ನು ಕಡಿಮೆ ಮಾಡಲು ಯೋಜಿಸಲಾಗಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ 4 ದಿನಗಳ ಕೃಷಿ ಮೇಳ ನಿನ್ನೆ ಸಂಪನ್ನಗೊಂಡಿತು. ರಾಜ್ಯದ ವಿವಿಧೆಡೆಯಿಂದ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಮೇಳಕ್ಕೆ ಭೇಟಿ ನೀಡಿದರು. ಕೃಷಿ ಪರಿಕರ, ಯಂತ್ರೋಪಕರಣ, ಗೃಹೋಪಯೋಗಿ ವಸ್ತುಗಳು ಮೇಳದಲ್ಲಿ ಮಾರಾಟಕ್ಕಿದ್ದರೆ ಜಾನುವಾರು ಪ್ರದರ್ಶನ, ಫಲಪುಷ್ಪ ಪ್ರದರ್ಶನ, ಕೃಷಿ ತಂತ್ರಜ್ಞಾನ ಪ್ರಾತ್ಯಕ್ಷಿಕೆ ಮೇಳಗಳು ಕೃಷಿ ಮೇಳದ ಆಕರ್ಷಣೆಯಾಗಿದ್ದವು. 4 ದಿನ ಮೇಳಕ್ಕೆ ಭೇಟಿ ನೀಡಿದ ರೈತರು, ರೈತ ಮಹಿಳೆಯರು ಕೃಷಿಗೆ ಸಂಬಂಧಿಸಿದ ಹಲವು ಮಾಹಿತಿಗಳನ್ನು ಪಡೆದರು. ಈ ಬಾರಿಯ ಕೃಷಿ ಮೇಳದಲ್ಲಿ 983 ಕ್ವಿಂಟಲ್ ಬಿತ್ತನೆ ಬೀಜ ಮಾರಾಟವಾಗಿದ್ದು, ಜೋಳ 422, ಕಡಲೆ 263, ಗೋಧಿ 114, ಕುಸುಬೆ 115, ಮೆಕ್ಕೆಜೋಳ 6, ಸಿರಿಧಾನ್ಯ 6.5 ಮತ್ತು ತರಕಾರಿ 2.69 ಕ್ವಿಂಟಲ್ ಬೀಜ ಮಾರಾಟವಾಗಿವೆ ಎಂದು ವಿಶ್ವವಿದ್ಯಾಲಯದ ಮೂಲಗಳು ತಿಳಿಸಿವೆ. ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೊಂಡಿರುವ ವಿಬಿಜಿ ರಾಮ್ಜಿ ಯೋಜನೆ ರಾಯಚೂರು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. 2026-27 ಸಾಲಿನಲ್ಲಿ ಜಿಲ್ಲೆಗೆ ನಿಗದಿಪಡಿಸಿರುವ 1,15,00,000 ಮಾನವ ದಿನಗಳ ಸೃಜನೆ ಗುರಿಯ ಪೈಕಿ ಜುಲೈ 1 ಇಲ್ಲಿಯವರೆಗೆ 18,06,207 ಮಾನವ ದಿನಗಳನ್ನು ಸೃಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿ ಸಂಕಷ್ಟಕ್ಕೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರದ ನಿರಂತರ ಕಾರ್ಯನಿರ್ವಹಣೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 2030 ವೇಳೆಗೆ ರಾಜ್ಯವನ್ನು ಸಂಪೂರ್ಣ ರೇಬೀಸ್ ಮುಕ್ತವಾಗಿಸುವ ಗುರಿ, ಪಶುಸಂಗೋಪನಾ ಇಲಾಖೆ ಸಚಿವರ ಹೇಳಿಕೆ. ತಾಯಿ ಮಗುವಿನ ರಕ್ಷಣೆ, ಪ್ರೀ ಪ್ರೆಗ್ನೆನ್ಸಿ ಕೇರ್ ಯೂನಿಟ್ ಆರಂಭಿಸುವ ಕುರಿತು ಸರ್ಕಾರದ ಚಿಂತನೆ. ಇಂದು ವಿಶ್ವ ಹೃದಯ ಜಾಗೃತಿ ದಿನ. ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಹೃದಯದ ಆರೋಗ್ಯ ಮತ್ತು ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ ಸರಿಯಾಗಿ 7:15:35.
2: ಆಕಾಶವಾಣಿ ಮೈಸೂರು.
3: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
4: KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
3: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
4: ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು.
3: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿಜ್ಯ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಆರ್ ಛಾಯಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ.
4: ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ವಾಣಿಜ್ಯ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನೆ ವಿಭಾಗದಲ್ಲಿ ಅಧ್ಯಯನ ಅವಕಾಶಗಳು ಹೇಗಿವೆ ಅನ್ನೋದನ್ನು ತಿಳಿಸಿಕೊಡ್ಲಿಕ್ಕೆ ಅಂತೇಳಿ ನಮ್ಮೊಟ್ಟಿಗಿದ್ದಾರೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಛಾಯಾ ಆರ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ.
5: ಥ್ಯಾಂಕ್ ಯು ಸರ್.
4: ಮೇಡಮ್, ಇವತ್ತಿನ ದಿನಮಾನದಲ್ಲಿ ವಾಣಿಜ್ಯ ಶಾಸ್ತ್ರ ಅಂದರೆ ಕಾಮರ್ಸ್ ಅನ್ನೋದು ಬಹಳ ಬೇಡಿಕೆ ಇರುವಂತಹ ಒಂದು ಸಬ್ಜೆಕ್ಟ್. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲೂ ಪ್ರವೇಶಾತಿಗಾಗಿ ಹಾತೊರಿತಾ ಇರ್ತಾರೆ. ಇಂತಹ ಒಂದು ವಿಷಯದ ಮುಖ್ಯಸ್ಥರಾಗಿ ವಾಣಿಜ್ಯ ಶಾಸ್ತ್ರ ಅಂದರೆ ಏನು, ಇದು ಇವತ್ತಿನ ದಿನಮಾನದಲ್ಲಿ ಯಾಕೆ ಇಷ್ಟೊಂದು ಮಹತ್ವ ಪಡ್ಕೊಂಡಿದೆ ಅನ್ನೋದನ್ನು ವಿವರಿಸ್ಬೋದಾ ಮೇಡಮ್?
5: ವಾಣಿಜ್ಯ ಶಾಸ್ತ್ರ ಬಹಳಷ್ಟು ಇಂಪಾರ್ಟೆಂಟ್. ನೀವು ಯಾವುದೇ ಒಂದು ಏರಿಯಾ ತಗೊಂಡಾಗ, ಈಗ ಏನಾದರೂ ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಫೈನಾನ್ಸ್ ಬೇಕಾಗತ್ತೆ. ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಆಪರ್ಚುನಿಟೀಸ್ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೋಬೇಕು, ಇವಾಗ ಬೇಕಾದಷ್ಟು ಅಪರ್ಚುನಿಟೀಸ್ ಇದೆ. ಯಾಕೆ ನೀವು ಎಲ್ಲ ಕಡೆನೂ ಎಲ್ಲ ಯೂನಿವರ್ಸಿಟಿಲೂ ಮತ್ತು ಎಲ್ಲ ಕಾಲೇಜಸ್ಸಲ್ಲೂ ಕಾಮರ್ಸ್ಗೆ ಹೆವಿ ಡಿಮ್ಯಾಂಡ್ ಇದೆ ಅಂದರೆ ಈ ರೀಸನ್ನಿಂದಾನೆ. ಇವಾಗ ಬಿಸ್ನೆಸ್ ಏನಾದರೂ ಮಾಡ್ತೀನಿ ಅಂದರೆ ಯಾವ ರೀತಿಯ ಲೋನನ್ನು ನಾವು ತೊಗೋಬೋದು ಮತ್ತು ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದೆಲ್ಲ ಒಂದು ಒಳ್ಳೆ ನಾಲೆಜ್ ಸಿಗುತ್ತೆ. ಎಕ್ಸ್ಕ್ಲೂಸಿವ್ ಆಗಿ ನೀವು ಬಿಕಾಮ್ ಅಂತ ಬಂದಾಗ ಸ್ಟೂಡೆಂಟ್ಸ್ಗಳು ಅಲ್ಲಿ ನಮಗೆ ಬಿಕಾಮಲ್ಲಿ ಓದೋದೇ ಸ್ಟೂಡೆಂಟ್ಸು ಬಿಸ್ನೆಸ್ ಸಂಬಂಧಪಟ್ಟ.

0: ಇರುತ್ತೆ. ಅಂದ್ರೆ ಬೇಸಿಕ್ ನಾಲೆಜ್ ಅಬೌಟ್ ದಿ ಅಕೌಂಟೆನ್ಸಿ ಅಥವಾ ಫೈನಾನ್ಸ್ ಮ್ಯಾನೇಜ್ಮೆಂಟ್, ಮತ್ತೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಹೇಗಿರುತ್ತೆ, ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ಬೇಕು ಅನ್ನೋದು ಇದೆಲ್ಲಾನು ಕೂಡ ಒಂದು ಐಡಿಯಾ ಸಿಗುತ್ತೆ. ಫಸ್ಟ್ ಇಯರ್ ಬಿಕಾಮ್ ಅಲ್ಲೇ ಸಿಕ್ಕೋಗ್ಬಿಡುತ್ತೆ. ಹಂಗಾಗಿ ತುಂಬಾ ಜನ ನಾವು ಅಡ್ಮಿಷನ್ ಅಲ್ಲಿ ಕಾಣ್ತೀವಿ ಕಾಮರ್ಸ್ ಸಬ್ಜೆಕ್ಟ್ ಗಳಿಗೆ. ಆಮೇಲೆ ಬರ್ತಾ ಬರ್ತಾ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಇವಾಗ ಯಾವುದೇ ಬಿಸ್ನೆಸ್ ಮಾಡುವಾಗೂ ಕಂಪ್ಯೂಟರ್ ಯೂಸ್ ಮಾಡದೆ ಮಾಡೋಕ್ಕಾಗಲ್ಲ. ಇವಾಗ ರಿಯಲ್ ಎಸ್ಟೇಟ್ ಮಾಡಬೇಕು ಅಂದ್ರೂ ಅಕೌಂಟೆನ್ಸಿ, ಅದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಕೌಂಟ್ ಅನ್ನ ಮೇಂಟೈನ್ ಮಾಡೋದು, ಸಣ್ಣ ಪುಟ್ಟ ಎಕ್ಸ್ಪೆಂಡಿಚರ್ಗಳನ್ನ ಮೇಂಟೈನ್ ಮಾಡೋದು, ಮತ್ತೆ ಲೀಗಲ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಗಳನ್ನ ತಿಳ್ಕೊಳ್ಳೋದು ಆ ಬಿಸ್ನೆಸ್ ಬಗ್ಗೆ, ಇವೆಲ್ಲಾನು ಕೂಡ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಕವರ್ ಆಗುತ್ತೆ. ನಿಮ್ಗೆ ಏನೇನು ಬೇಕು ಫಂಡಮೆಂಟಲ್ ಆಗಿ ಮಾಹಿತಿಗಳು, ಫಂಡಮೆಂಟಲ್ ಆಫ್ ಕಂಪ್ಯೂಟರ್ಸ್ ಅಂತ ಕೂಡ ನಮ್ಮಲ್ಲಿ ಒಂದು ಪೇಪರ್ ಇದೆ ಬಿಕಾಮ್ ಅಲ್ಲಿ, ಅಲ್ಲಿ ನಿಮಗೆ ಬೇಸಿಕ್ ಆಗಿ ಹೆಂಗೆ ಕಂಪ್ಯೂಟರ್ ಯೂಸ್ ಮಾಡ್ಬೋದು ಅಂತ ತಿಳಿಸ್ತೀವಿ. ಸೊ ಹಂಗಾಗಿ ನಿಮ್ಗೆ ಈ ತರದ ಒಂದು ಆಪರ್ಚುನಿಟಿ ಬೇರೆ ಇನ್ಯಾವ ಕೋರ್ಸ್ಗಳಲ್ಲೂ ಇರಲ್ಲ. ಇವತ್ತು ಬಿಸ್ನೆಸ್ ವರ್ಲ್ಡ್ ಅಂತಾನೆ ಕರಿತೀವಿ, ಪ್ರಪಂಚನ ವಾಣಿಜ್ಯ ಆಕ್ಟಿವಿಟೀಸ್ ಸಂಬಂಧಪಟ್ಟಿದಂತಾನೆ ಕರಿತೀವಿ. ಯಾವ್ದನ್ನೇ ನೀವು ತಗೊಳ್ಳಿ, ಇವಾಗ ಸೈನ್ಸ್ ರಿಲೇಟೆಡ್ ಆಗ್ಬೋದು, ಅಥವಾ ನಾವು ಯಾವ್ದಾದ್ರು ಒಂದು ಮೆಡಿಸಿನ್ ರಿಲೇಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ತೀವಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರು ಅಂತ ಅಂದ್ರೂ ಕೂಡ ಅಲ್ಲಿ ಅಕೌಂಟ್ಸ್ಗೆ ಸಂಬಂಧಪಟ್ಟಿದ್ದು ಮ್ಯಾಂಡೇಟರಿ ಇರುತ್ತೆ. ಅದಿಲ್ಲದೇನೆ ಬೇರೆ ಆಕ್ಟಿವಿಟೀಸ್ ಸಾಧ್ಯನೇ ಇಲ್ಲ. ಫಂಡಮೆಂಟಲ್ ಆಕ್ಟಿವಿಟೀಸ್ ಯಾವುದೇ ತರದ ಬಿಸ್ನೆಸ್ ಆಗಲಿ, ಈವನ್ ಗೌರ್ಮೆಂಟ್ಗಳಿಗೂ ತಗೊಂಡಾಗ ಸ್ಟೇಟ್ ಗೌರ್ಮೆಂಟ್ಸ್ ಆಗ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಫಸ್ಟ್ ನೋಡೋದನ್ನೇ ವ್ಯವಹಾರಗಳು ಹೇಗೆ ಆಗುತ್ತೆ ಅಂತೇಳಿ. ಇವಾಗ ಅಲ್ಲೂ ಕೂಡ ಒಂದು ಬಜೆಟ್ ಅಂತ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಆಡಿಟ್ ಇರುತ್ತೆ, ಮತ್ತೆ ಬಜೆಟ್ ಡೆಫಿಸಿಟ್ ಇದೆಯಾ ಅಥವಾ ಸಾಕಾಗುತ್ತಾ ಸರ್ಪ್ಲಸ್ ಇದೆಯಾ, ಇವೆಲ್ಲಾನು ಕೂಡ ಕಾಮರ್ಸ್ ಟರ್ಮಿನಾಲಜಿಗಳೇ. ಸೊ ಅದಕ್ಕೆ ಯಾವುದೇ ಒಂದು ವ್ಯವಹಾರ ಆದರೂ ಕೂಡ ಅಥವಾ ಮನೆಗೆ ಬಂದಾಗೂ ಕೂಡ ಇದು ಬಹಳಷ್ಟು ಇಂಪಾರ್ಟೆಂಟ್, ವಾಣಿಜ್ಯ ವ್ಯವಹಾರಗಳ ಬಗ್ಗೆ ಒಂದು ನಾಲೆಜ್ ಇರೋದು. ಸೊ ಹಂಗಾಗಿ ನೀವು ಈ ಸಬ್ಜೆಕ್ಟ್ಗಳನ್ನ ನೋಡಿದಾಗೂ ಕೂಡ, ಇವಾಗ ಬಿಕಾಮ್ ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಯಾವುದೇ ಒಂದು ಯೂನಿವರ್ಸಿಟಿ ಆದರೂ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಒಂದೊಂದು ಸಬ್ಜೆಕ್ಟ್ ಗಳನ್ನ ಹಾಕಿರ್ತಾರೆ. ಹಾಗೆ ನೋಡಿದಾಗ KSOU ಎಕ್ಸಾಸ್ಟಿವ್ ಆಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಇವಾಗ ಯಾವುದೇ ಒಂದು ಏರಿಯಾ ಬಿಕಾಮ್ ಲೆವೆಲ್ ಅಲ್ಲೇ ಬಿಟ್ಟಿಲ್ಲ. ಆಕ್ಚುಲಿ ಎಂಕಾಮ್ ಬರ್ತಾ ಅದನ್ನ ಅಡ್ವಾನ್ಸ್ಡ್ ಆಗಿ ಸ್ಟಡಿ ಮಾಡ್ತಾರೆ ಹೊರತು ಬೇಸಿಕ್ ಆಗಿ ಬಿಕಾಮ್ ಲೆವೆಲ್ ಅಲ್ಲೇ ಅವರಿಗೆ ನಾಲೆಜ್ ಸಿಕ್ಕೋಗ್ಬಿಡುತ್ತೆ. ವಾಣಿಜ್ಯ ಶಾಸ್ತ್ರ ನೀವು ಕಲಿಯೋದ್ರಿಂದ ಇವಾಗ ಎಂಕಾಮ್ ಮಾಡಲಿಲ್ಲ, ಬಿಕಾಮ್ ಅಲ್ಲೂ ಕೂಡ ಬೇಕಾದಷ್ಟು ಬಿಸ್ನೆಸ್ ಮಾಡ್ಬೋದು. ಯಾಕೆಂದ್ರೆ ಅಲ್ಲೇ ನಿಮಗೆ ಇನ್ಪುಟ್ ಬೇಕಾದಷ್ಟು ಸಿಕ್ಕೋಗುತ್ತೆ. ಟ್ಯಾಕ್ಸ್ ಬಗ್ಗೆ ಆಗ್ಬೋದು, ಕಾಸ್ಟ್ ಬಗ್ಗೆ ಆಗ್ಬೋದು, ಮ್ಯಾನೇಜ್ಮೆಂಟ್ ಬಗ್ಗೆ ಆಗ್ಬೋದು, ಆಡಿಟ್ ಮಾಡೋದ್ರ ಬಗ್ಗೆ ಆಗ್ಬೋದು, ಅಥವಾ ಬಿಸ್ನೆಸ್ ಲಾ ಬಗ್ಗೆ ಆಗ್ಬೋದು, ಅಥವಾ ಒಂದು ಕಂಪನಿ ಲಾ ಬಗ್ಗೆ ಆಗ್ಬೋದು. ಸೊ ಸ್ಟೂಡೆಂಟ್ಸ್ಗೆ ಎಲ್ಲಾ ತರದ ಫೌಂಡೇಶನ್ ಸಿಕ್ಕೋಗ್ಬಿಡುತ್ತೆ.
1: ಅಂದ್ರೆ ಒಬ್ಬ ಒಂದು ಅಕೌಂಟೆನ್ಸಿ ಕೆಲಸ ಮಾಡ್ಬೇಕು ಅಂದ್ರೆ ಒಂದು ಬಿಕಾಮ್ ಮಾಡ್ಕೊಂಡಿದ್ರೆ ಅವನಿಗೆ ಅವನು ಜೀವನ ಸಾಗಿಸ್ಬಿಡ್ಬೋದು.
0: ಹೌದೌದು. ಸರಿ, ಈಗ ಏನಾಗುತ್ತೆ ಅಂದ್ರೆ ಅಕೌಂಟೆಂಟ್ ಆಗಿ ಹೋಗ್ಬೋದಿತ್ತು ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದಿತ್ತು, ಇವೆಲ್ಲ ಓಲ್ಡ್ ಟರ್ಮಿನಾಲಜಿಗಳು. ಇವತ್ತು ಹೇಗಿದೆ ಮಾರ್ಕೆಟ್ ಅಂದ್ರೆ ನಿಮಗೆ ಬೇಕಾದಷ್ಟು ಆಪರ್ಚುನಿಟಿ ಸಿಗುತ್ತೆ. ಈಗ ನಿಮಗೆ ಎಕ್ಸ್ಟೆನ್ಸಿವ್ ಆಗಿ ಎಷ್ಟು ಬೇಕು ಮಾರ್ಕೆಟ್ ಅಲ್ಲಿ, ಯಾವ ಫೀಲ್ಡ್ ಬೇಕಾದ್ರೂ ನೀವು ಗ್ರ್ಯಾಬ್ ಮಾಡ್ಕೋಬಹುದು. ಆತರ ನೀವು ಎಕ್ಸಾಂಪಲ್ ಕೂಡ ನೀವು ಸುಮಾರು ಜನ ನೋಡ್ತೀರಾ ಆಲ್ರೆಡಿ ಯು ಆರ್ ದೇರ್ ಇನ್ ದ ಇಂಡಸ್ಟ್ರಿ. ಇವಾಗ ಕಾಮರ್ಸ್ ಯಾರು ಓದಿರ್ತಾರೆ ಅವರೇ ಮೆಜಾರಿಟಿ ಕಂಪನಿಗಳು ಸ್ಟಾರ್ಟ್ಅಪ್ಗಳು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ಅಪ್ ಮಾಡಕ್ ಅವಕಾಶಗಳಿದೆ. ನಿಮ್ಗೆ ನಾಲೆಜ್ ಏನೂ ಇಲ್ದೇನೆ, ಇವಾಗ ನನಗೆ ಸೈನ್ಸ್ ಬಗ್ಗೆ ಏನೂ ನಾಲೆಜ್ ಇಲ್ಲ, ಐ ಆಮ್ ಎ ಕಾಮರ್ಸ್ ಗ್ರಾಜುಯೇಟ್, ಬಟ್ ಐ ಹ್ಯಾವ್ ನಾಲೆಜ್ ಅಬೌಟ್ ದಿ ಬಿಸ್ನೆಸ್. ಹಂಗೆ ಬಿಸ್ನೆಸ್ ಬಗ್ಗೆ ಒಂದು ನಾಲೆಜ್ ಇದ್ದಾಗ ಐ ಕ್ಯಾನ್ ಸೆಟ್ಅಪ್ ದಟ್ ಬಿಸ್ನೆಸ್. ಇವಾಗ ನಾನು ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ಗಳನ್ನೂ ನೋಡಿದಾಗ, ಇವಾಗ ಪಿ ಎಚ್ ಡಿ ಸ್ಟೂಡೆಂಟ್ಸ್ನೆಲ್ಲ ಕೇಳಿದಾಗ ಚಾರ್ಟೆಡ್ ಅಕೌಂಟೆಂಟ್ ಫಾರ್ಮ್ಸ್ಗಳನ್ನ ಓಪನ್ ಮಾಡಿದ್ದಾರೆ ಬ್ಯಾಂಗ್ಳೂರಲ್ಲಿ, ಸದಾಶಿವನಗರ ಅಲ್ಲೆಲ್ಲ ಇದಾವೆ ನನ್ನ ಸ್ಟೂಡೆಂಟ್ಸ್ಗಳದೆ. ಅವ್ರು ಏನು ಹೇಳ್ತಾರೆ ಅಂದರೆ, ಬೇಸಿಕಲಿ ಮೈ ಸ್ಟೂಡೆಂಟ್ ಇಸ್ ಆ್ಯಕ್ಚುಲಿ ಕಾಸ್ಟ್ ಅಕೌಂಟೆಂಟ್ ಅವಳು, ಆದರೂ ಕೂಡ ಅವರು ಚಾರ್ಟೆಡ್ ಅಕೌಂಟೆಂಟ್ ಫಾರ್ಮ್ ಅನ್ನು ಓಪನ್ ಮಾಡಿದೀವಿ ನಾವು ಇಲ್ಲಿ ಬೆಂಗಳೂರು ಸದಾಶಿವನಗರದಲ್ಲಿ ಅಂತ ಹೇಳಿದ್ರು. ಹೇಗೆ ಮಾಡಿದೆ, ಯು ಆರ್ ನಾಟ್ ಚಾರ್ಟೆಡ್ ಅಕೌಂಟೆಂಟ್ ಕ್ವಾಲಿಫೈಡ್ ಅಲ್ವಾ ಅಂತ ಅಂದಿದ್ದಾಗ, ಅಂದ್ರೆ ಏನ್ ಹೇಳಿದ್ರು ಅವರು ಅಂದ್ರೆ, ಅವಶ್ಯಕತೆ ಇಲ್ಲ, ಐ ಹ್ಯಾವ್ ಬಿಸ್ನೆಸ್ ನಾಲೆಜ್, ಐ ವಿಲ್ ಕೀಪ್ ಸಮ್ 5 to 6 ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳಿದ್ರು. ಈ ತರ ಅಂದ್ರೆ ನಾನು ಅದನ್ನ ಇಟ್ಕೊಂಡು ಒಂದು ಕಂಪನಿನ ರನ್ ಮಾಡ್ತೀನಿ, ನನಗೆ ಬಿಸ್ನೆಸ್ ನಾಲೆಜ್ ಇದೆ ಸಾಕು ಅಂತೇಳಿ. ಈಗ ನಾನು ಕಾಮರ್ಸ್ ಗ್ರಾಜುಯೇಟ್ ಆದಾಗ ಒಂದು ಹಾಸ್ಪಿಟಲ್ ಕೂಡ ಓಪನ್ ಮಾಡಬಹುದು. ನಾಟ್ ನೆಸೆಸರಿಲಿ ನಾನು ಡಾಕ್ಟರ್ ಆಗಬೇಕು ಅನ್ನೋ ಇದಿಲ್ಲ, ಬಟ್ ನನಗೆ ವ್ಯವಹಾರದ ಬಗ್ಗೆ ಒಂದು ಜ್ಞಾನ ಇದೆ. ಈಗ ಒಂದು ಹಾಸ್ಪಿಟಲ್ ಅನ್ನ ಯಾವ ರೀತಿ ರನ್ ಮಾಡಬೇಕು, ರೂಲ್ಸು ರೆಗ್ಯುಲೇಷನ್ಸು ಲಾಸು ಎಲ್ಲ ಏನು ಹೇಳುತ್ತೆ, ಅದು ಹೆಂಗೆ ಹೋಗ್ತಾ ಇದೆ, ಲೈಕ್ ಅದರ್ ಬಿಸ್ನೆಸ್ಗಳ ಥರನೇ ಹೋಗ್ತಾ ಇದೆ ಇವಾಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗಳೆಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಲಾಗಳಾಗಿರ್ಬೋದು, ಆ ಬಿಸ್ನೆಸ್ ಲಾ ಆಗ್ಬೋದು, ಕಂಪನಿ ಲಾ ಆಗ್ಬೋದು, ಎಲ್ಲಾನು ಕೂಡ ನೀವು ಓದಿರ್ತೀರ. ಬಿಸ್ನೆಸ್ ಆರ್ಗನೈಸೇಷನು ಅದ್ರ ಮ್ಯಾನೇಜ್ಮೆಂಟ್ ಹೆಂಗೆ ಅಂತೆಲ್ಲ ಗೊತ್ತಿರುತ್ತೆ. ಸೊ ಒಂದು ಆಪರ್ಚುನಿಟಿ ಏನಪ್ಪ ಅಂದರೆ, ಅವಕಾಶ ಏನಂದ್ರೆ ಕಾಮರ್ಸ್ ಸ್ಟೂಡೆಂಟ್ಗೆ ಯಾವ ಫೀಲ್ಡಿಗಾದ್ರೂ ನೀವು ಧುಮುಕಿ ಒಂದು ವ್ಯವಹಾರನ ಸ್ಟಾರ್ಟ್ ಮಾಡ್ಬೋದು. ಬಿಕಾಮ್ ಮಾಡ್ತಾನೆ ಎಲ್ಲಾ ತರದ್ದು ಸಿಕ್ಕೋಗುತ್ತೆ. ಈಗ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಓದ್ತಾರೆ ಅಲ್ಲಿ, ಅಂದ್ರೆ ಕಂಪನಿಗಳಲ್ಲಿ ಹೇಗೆ ಕಾರ್ಪೊರೇಟ್ ಅಕೌಂಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಫಂಕ್ಷನಲ್ ಮ್ಯಾನೇಜ್ಮೆಂಟ್ ಏನಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ನಾಲೆಜ್ ಕೊಡ್ತಾರೆ. ಇವಾಗ ಒಂದು ಸಂಸ್ಥೆ

0: ಇವಾಗ ನಮ್ದೇ ಒಂದು ಯೂನಿವರ್ಸಿಟಿ ಅಂತ ತಗೊಂಡಾಗ, ಅಡ್ಮಿನಿಸ್ಟ್ರೇಷನ್ ಅಂತ ತಗೊಂಡಾಗ ಫೈನಾನ್ಸ್ ಬೇರೆ ಇರುತ್ತೆ, ಮತ್ತೆ ಇದು ಅಧ್ಯಯನಕ್ಕೆ ಸಂಬಂಧಪಟ್ಟ ವಿಭಾಗನೇ ಬೇರೆ ಇರುತ್ತೆ. ಇವಾಗ ನಮ್ ಕೆ ಎಸ್ ಓ ಅಡ್ಮಿಷನ್ ಸಂಬಂಧಪಟ್ಟಂತೆ ಪ್ರಮೋಷನಲ್ ಮಾಡಬೇಕು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ಸಪರೇಟ್ ವಿಭಾಗಗಳಿರ್ತದೆ, ಅವರು ವರ್ಕ್ ಮಾಡ್ತಾರೆ. ಸೊ ಇವೆಲ್ಲ ಹೇಗಿರುತ್ತೆ ಒಂದು ಸಂಸ್ಥೆಯಲ್ಲಿ ಅಂತ ಅನ್ನೋದು ಕೂಡ ಒಂದು ಪೇಪರ್ ಆಗಿ ಓದ್ತಾರೆ. ಬಿಕಾಮ್ ಲೆವೆಲ್ ಅಲ್ಲೇ ಇದೆಲ್ಲ ತಿಳ್ಕೊಂತಾರೆ. ಇಷ್ಟು ಒಂದು ವೈಡ್ ನಾಲೆಜ್ ಒಬ್ಬ ಸ್ಟೂಡೆಂಟ್ಗೆ ಇನ್ ಯಾವ ಸಬ್ಜೆಕ್ಟ್ ಅಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇವತ್ತಿನ ಒಂದು ಕಾಲಘಟ್ಟಕ್ಕೆ ನಾನು ಹೇಳ್ತಾ ಇರೋದು, ಎಲ್ಲಾ ತರದ ಒಂದು ನಾಲೆಜು ಒಂದು ಬಿಕಾಂ 3 ವರ್ಷ ಮಾಡುವಾಗೇನೆ ಸಿಕ್ಕೋಗ್ಬಿಡುತ್ತೆ. ಕೆ ಎಸ್ ಓ ನಲ್ಲಿ ಯಾಕೆ ಮೇಜರ್ ಬೆನಿಫಿಟ್ ಅಂತ ನಾನು ಹೇಳ್ತೀನಿ ಅಂದ್ರೆ, ಇದು ಯು ಜಿ ಸಿ ರೆಕಗ್ನೈಸ್ಡ್ ಥ್ರೂಔಟ್ ಇಂಡಿಯಾ ವೇರೆವರ್ ಸ್ಟೂಡೆಂಟ್ಗೋ. ಇವಾಗ ಸ್ಟೂಡೆಂಟ್ ಎಲ್ಲೇ ಹೋದ್ರು ಅದು ಅಥೆಂಟಿಕೇಟೆಡ್ ಸರ್ಟಿಫಿಕೇಟ್ ಬಿಕಾಂ ಕಂಪ್ಲೀಟೆಡ್. ಸೊ ಆ ಬೇಸ್ ಮೇಲೆ ಅವರು ಸ್ಟಾರ್ಟ್ಅಪ್ ಅದು ಇದು ಸ್ಟಾರ್ಟ್ ಮಾಡ್ಕೊಳ್ಬಹುದು. ಮತ್ತೆ ಇಲ್ಲಿ ಇನ್ನೊಂದು, ಯಾವುದೇ ಒಂದು ಯೂನಿವರ್ಸಿಟಿಲಿ ಇಷ್ಟೊಂದು ಕಮ್ಮಿ ದುಡ್ಡಿಗೆ ಒಂದು ಕೋರ್ಸ್ ಅನ್ನ ಕೊಡ್ತಾ ಇಲ್ಲ. ಇವಾಗ ಒಂದು 3,000 ಬಿಕಾಂ ಎಂಟೈರ್ ಕೋರ್ಸ್ ಮುಗ್ದೋಗ್ಬಿಡುತ್ತೆ. ಸೊ ಬರೀ ಬಿಕಾಂ ಓದೋದ್ರಿಂದಾನೆ ನೀವು ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಬಹುದು. ನಾನು ಹೇಳೋದು ನೀವು ಒಬ್ಬ ಅಕೌಂಟೆಂಟ್ ಆಗಿ ಹೋಗಿ ಒಂದ್ ಕಡೆಗೆ ಅಂತಲ್ಲ ನಾನು ಹೇಳ್ತಾ ಇರೋದು, ನಾನೇ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ಬೋದಲ್ಲ, ಇಷ್ಟೆಲ್ಲ ನಾಲೆಜ್ ಸಿಕ್ಕಿದೆ ಅಂತಾನೆ ನಾನು ಅನ್ಕೊಂತೀನಿ. ಸೊ ಇವಾಗ ನಾನು ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಾದ್ರೂ ಮಾಡಬಹುದು, ಅಥವಾ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಬಿಸ್ನೆಸ್ ಆದ್ರೂ ಮಾಡಬಹುದು, ಅಥವಾ ನಾನು ಇ ಕಾಮರ್ಸ್ ರಿಲೇಟೆಡ್ ಕಂಪನಿನಾದ್ರೂ ಮಾಡಬಹುದು, ಅಥವಾ ಬ್ಯಾಂಕಿಂಗ್ ರಿಲೇಟೆಡ್ ಆದ್ರೂ ಮಾಡಬಹುದು, ಪ್ರೈವೇಟ್ ಆಗಿ ಇನ್ಶೂರೆನ್ಸ್ ರಿಲೇಟೆಡ್ ಆಕ್ಟಿವಿಟೀಸ್ ಬೇಕಾದ್ರೂ ನಾನು ಮಾಡಬಹುದು. ಸೊ ಹಂಗಾಗಿ ಬಿಕಾಂ ಲೆವೆಲ್ಗೆ ಇಷ್ಟು ನಾಲೆಜ್ಗಳು ಇಷ್ಟು ಜ್ಞಾನ ಸಂಪಾದಿಸೋಕೆ ಇಲ್ಲಿ ಒಂದು ಒಳ್ಳೆ ಅವಕಾಶ, ಅದು ಕಮ್ಮಿ ಖರ್ಚಲ್ಲಿ ನಿಮಗೆ ಈ ಅವಕಾಶನ ಉಪಯೋಗಿಸ್ಕೋಬಹುದು. ಮತ್ತೆ ಇದು ರೌಂಡ್ ದಿ ಕ್ಲಾಕ್, ಇವಾಗ ಯಾರಿಗಾದ್ರೂ ಟೀಚರ್ಸ್ ಮೀಟ್ ಮಾಡಬೇಕು ಅಥವಾ ಏನಾದರೂ ಡೌಟ್ಸ್ ಇದೆ, ನೀವು ಯಾವಾಗೇ ಬಂದರು ಟೀಚರ್ಸು ಕೂಡ ಓಪನ್ ಮೈಂಡೆಡ್ ಆಗಿ ಮಾತಾಡಿ ಚರ್ಚೆ ಮಾಡಿ ಕ್ಲಾರಿಫಿಕೇಶನ್ ಏನಾದ್ರು ಬೇಕು ಅಂದ್ರೂ ಸಹ ಟೀಚರ್ಸ್ ಕೊಡ್ತಾರೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇದೆ, ಈ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತೀನಿ.
1: ಮೇಡಮ್, ಈಗ ನಮ್ಮ ವಿದ್ಯಾರ್ಥಿಗಳು ಪ್ರವೇಶ ಪಡ್ಕೊಳ್ಳಿಕ್ಕೆ ಬಯಸಿದಲ್ಲಿ ಬಿಕಾಂ ನಲ್ಲಿ ಯಾವ್ಯಾವ ಕಾಂಬಿನೇಷನ್ಸ್ ಲಭ್ಯ ಇದೆ ಅವರಿಗೆ?
0: ಈಗ ಅವರು ಬಿಕಾಮ್ಗೆ ಅಂತ ಬಂದಾಗ ಆಕ್ಚುಲಿ ಅವ್ರಿಗೆ 2 ಲ್ಯಾಂಗ್ವೇಜ್ಗಳು ಇರುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು, ಅದಾದ ನಂತರ ನಿಮಗೆ 4 ಪೇಪರ್ ಬರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಹ್ಯೂಮನ್ ರೈಟ್ಸ್ ಇರುತ್ತೆ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇರುತ್ತೆ. ನೋಡಿ, ಇವೆಲ್ಲ ಕೂಡ ಒಂದು ಬಿಸ್ನೆಸ್ ಸೆಟಪ್ಗೆ ಬಹಳ ಮುಖ್ಯ. ಕಾನ್ಸ್ಟಿಟ್ಯೂಷನ್ ನಮ್ಗೆ ಗೊತ್ತಿರಬೇಕು. ಇವಾಗ ನಾನು ಭಾರತದ ಪ್ರಜೆ ಆಗಿದ್ದೀನಿ ಅಂದರೆ ಈ ಭಾರತದ ಯಾವುದೇ ಒಂದು ಭಾಗದಲ್ಲಿ ಯಾವ್ದಾದ್ರು ಒಂದು ಬಿಸ್ನೆಸ್ ಸೆಟಪ್ ಮಾಡ್ತೀನಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅರಿವಿರಬೇಕು ಒಂದು. ಮತ್ತೆ ಹ್ಯೂಮನ್ ರೈಟ್ಸ್, ಈಗ ನಾನು ಏನಾದರೂ ಒಂದು ಎಂಪ್ಲಾಯೀಸ್ ಇಟ್ಕೊಂಡು ಕೆಲಸ ಮಾಡಿಸ್ಕೋತೀನಿ ಅಂದ್ರೆ ಅವ್ರಿಗೆ ಎಷ್ಟು ಅವರ್ಸು, ವೇಜ್ ರೂಲ್ಸ್ ಏನು, ಲೇಬರ್ ಲಾ ಏನು ಹೇಳುತ್ತೆ, ಇದೆಲ್ಲ ಕೂಡ ಅದರಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ಓದ್ಕೊಂಡು ಹೋಗ್ತೀರ. ಅಂದ್ರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ಳೋಕೆ ಏನೇನು ಬೇಕಾಗುತ್ತೆ ಒಂದು ಬಿಸ್ನೆಸ್ ಒಬ್ಬ ಆಂಟರ್ಪ್ರಿನ್ಯೂರ್ ಆಗೋದಕ್ಕೆ, ಅದೆಲ್ಲ ನಾಲೆಜು ಕೂಡ ಸಂಬಂಧಪಟ್ಟಂತೆ ಸಿಕ್ಕೋಗ್ಬಿಡುತ್ತೆ. ಸೊ ಎನ್ವಿರಾನ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್. ಈಗ ನಾನು ಯಾವುದೋ ಒಂದು ಮೆಡಿಸಿನ್ ಕಂಪನಿ ಸ್ಟಾರ್ಟ್ ಮಾಡ್ತೀನಿ, ಏನೇನು ಎನ್ವಿರಾನ್ಮೆಂಟಲ್ ಪ್ರಿಕಾಷನರಿ ಮೆಷರ್ಸ್ ಇದೆ, ನಮ್ಗೆ ಏನು ಹೇಳುತ್ತೆ ಕಾನ್ಸ್ಟಿಟ್ಯೂಷನ್, ರೂಲ್ಸ್ ರೆಗ್ಯುಲೇಷನ್, ಇದೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ ಒಂದು ಬಿಸ್ನೆಸ್ ಸೆಟಪ್ಗೆ. ಸೊ ಇವೆಲ್ಲ ಐಡಿಯಾಸ್ ಕೂಡ ನಿಮಗೆ ಆ ಪೇಪರ್ ಅಲ್ಲಿ ಸಿಗುತ್ತೆ. ಆಮೇಲೆ ಬಿಸ್ನೆಸ್ ಆರ್ಗನೈಸೇಷನ್ ಅಂಡ್ ಮ್ಯಾನೇಜ್ಮೆಂಟ್. ಈಗ ನಾನು ಯಾವುದೋ ಒಂದು ಶಿಕ್ಷಣ ಸಂಸ್ಥೆನೇ ಪ್ರಾರಂಭ ಮಾಡ್ತೀನಿ ಅಂದ್ರೆ ಏನಿದೆ ಆರ್ಗನೈಸೇಷನ್ ಅಂದ್ರೇನು, ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋ ಒಂದು ಜನರಲ್ ಆಗಿ ಒಂದು ವ್ಯೂ ಸಿಗುತ್ತೆ, ಬ್ರಾಡ್ ಆಗಿ ಒಂದು ಸಂಸ್ಥೆ ಅಂದ್ರೇನು ಮತ್ತು ಅದು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಅದಾದ ನಂತರ ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಈಗ ಏನಾಗುತ್ತೆ ಅಂದರೆ, ಇವಾಗ ಕಾಮರ್ಸ್ ಸ್ಟೂಡೆಂಟ್ಗೆ ಇಲ್ಲಿ ಬಿಸ್ನೆಸ್ ಇಂಡಿಯಾನಲ್ಲಿ ಆಪರೇಟ್ ಮಾಡಬೇಕು, ನಾವು ಈಗ ಔಟ್ಸೋರ್ಸ್ ಪ್ರಾಜೆಕ್ಟ್ ಎಲ್ಲಾನು ಕೂಡ ತಗೋತಾರೆ ಕಾಮರ್ಸ್ ಸ್ಟೂಡೆಂಟ್ ಹೊರಗಡೆ ದೇಶದ್ದು ಅದೆಲ್ಲ. ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ, ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಲ್ಲಿ ಏನಿದೆ, ಈ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇದನ್ನ ಅರ್ಥ ಮಾಡ್ಕೊಂಡು ನಾವು ಅದಕ್ಕೆ ಸೂಕ್ತವಾಗಿ ನಾವು ಒಂದು ಸಂಸ್ಥೆನ ಇದು ಮಾಡ್ಕೋಬೇಕು, ಅದನ್ನೆಲ್ಲ ನಾವು ಮಾಡ್ಕೊಂಡು ಹೋಗ್ಬೋದು. ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಬರುತ್ತೆ, ಅದೇ ಬೇಸಿಕ್ ಆಗಿ ಅಕೌಂಟ್ ಅನ್ನ ನೀವು ಹೆಂಗ್ ಮ್ಯಾನೇಜ್ ಮಾಡ್ಬೇಕು. ಇವಾಗ ಸಂಸ್ಥೆ ತಿಳ್ಕೊಂಡ್ರಿ, ಲೇಬರ್ ಲಾ ತಿಳ್ಕೊಂಡ್ರಿ, ಕಾನ್ಸ್ಟಿಟ್ಯೂಷನ್ ತಿಳ್ಕೊಂಡ್ರಿ, ಮತ್ತೆ ಅದರ ಮ್ಯಾನೇಜ್ಮೆಂಟ್ ನಿರ್ವಹಣೆ ಎಲ್ಲ ತಿಳ್ಕೊಂಡ್ರಿ. ಈಗ ನೀವೇನಂದ್ರೆ, ಇವಾಗ ಮೇನ್ ಆಗಿ ಸಂಬಂಧಪಟ್ಟಂತೆ ಒಂದು ದಾಖಲೆಗಳನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು, ಏನೇನು ಒಂದು ಕಾನ್ಸೆಪ್ಟ್ ಗಳು ಬರುತ್ತೆ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತೆ, ಅಥವಾ ಒಂದು ಬಿಸ್ನೆಸ್ ಸಂಬಂಧಪಟ್ಟಂತೆ, ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಅದೆಲ್ಲ ನೀವು ಈ ಸಬ್ಜೆಕ್ಟ್ ಅಲ್ಲಿ ತಿಳ್ಕೊಂತೀರಾ. ಸೊ ಇದು ಫಸ್ಟ್ ಇಯರ್ ಡೀಟೇಲ್ಸ್. ಆಮೇಲೆ ಹಾಗೇನೆ ಸೆಕೆಂಡ್ ಇದರಲ್ಲೂ ಕೂಡ 2 ಲ್ಯಾಂಗ್ವೇಜ್ ಆಸ್ ಯೂಶುವಲ್ ಬಂದ್ಬಿಡುತ್ತೆ. ಆಮೇಲೆ ನೀವು ಅಪ್ಲಿಕೇಶನ್ ಆಫ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಕೂಡ ಹೇಳ್ಕೊಡ್ತೀವಿ. ಆಮೇಲೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಸರ್ವಿಸಸ್, ಅವರು ಫೈನಾನ್ಷಿಯಲ್ ಅಡ್ವೈಸರ್ ಆಗ್ಬೋದು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗ್ಬೋದು, ಇವೆಲ್ಲ ನಾಲೆಜ್ ಇಲ್ಲಿ ಸಿಗುತ್ತೆ. ಆಮೇಲೆ ಕಂಪನಿ ಇಲ್ಲ, ನಿಮಗೆ ಡಿಗ್ರಿ ಲೆವೆಲ್ ಅಲ್ಲಿ ಇವೆಲ್ಲ ಟರ್ಮಿನಾಲಜಿಗಳ ಎಕ್ಸ್ಪರ್ಟೆನ್ಸಿ ಅಂತ ಕರಿತೀವಲ್ಲ ಅದೆಲ್ಲ ಸಿಕ್ಕೋಗ್ಬಿಡುತ್ತೆ. ಆಮೇಲೆ ನೀವು ಹಿಂಗೆ ಟ್ಯಾಕ್ಸ್ ಬಗ್ಗೆ ತಿಳ್ಕೊಂತೀರಾ, ಟ್ಯಾಕ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಟ್ಯಾಕ್ಸ್ ರಿಲೇಟೆಡ್ ಸರ್ಕಾರಕ್ಕೆ ಫೈಲ್ ಮಾಡುವಾಗ ಒಂದು ನಾಲೆಜ್ ಬೇಕು. ಸೊ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಾದ್ರೂ ಸ್ಟೂಡೆಂಟ್ ಹೋಗ್ಬೋದು. ಆಮೇಲೆ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟ್. ಕಾಸ್ಟ್ ಅಂದರೆ ಇವಾಗ ನೀವೇನೋ ಒಂದು ಗೂಡ್ಸ್ ಅನ್ನ ಅಥವಾ ನಾನು ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅನ್ಕೊಳ್ಳಿ, ಅದಕ್ಕೊಂದು ಎಕ್ಸ್ಪೆಂಡಿಚರ್ ಅಂತ ಆಗುತ್ತಲ್ವಾ, ಖರ್ಚು ಅಂತ ಆಗುತ್ತಲ್ವಾ, ಅದಕ್ಕೆ ಕಾಸ್ಟ್ ಅಂತೀವಿ. ಆಡಿಟಿಂಗ್ ಆಗುತ್ತೆ. ಆಡಿಟಿಂಗ್ ಅಂದ್ರೆ ವೆರಿಫೈಯಿಂಗ್ ಅಷ್ಟೇ. ಇವಾಗ ನೀವು ಅದನ್ನ ಚೆಕ್ ಮಾಡ್ಕೋಬೇಕು. ಬೇರೆ ಕಂಪ್ನಿಗೆ ಹೋಗ್ತೀನಿ ಅಂದ್ರೆ ನೀವು ಆಡಿಟರ್ ಆಗಿ ಹೋಗ್ಬೋದು. ಆಮೇಲೆ ಬಿಸ್ನೆಸ್ ಲಾ ತುಂಬಾ ಇಂಪಾರ್ಟೆಂಟ್. ಈಗ ನಾನು ಬಿಸ್ನೆಸ್ ಮ್ಯಾನೇಜ್ ಮಾಡೋಕ್ಕೂ ನಾಲೆಜ್ ಬೇಕು, ಅಥವಾ ನಾನು ಯಾರ ಹತ್ರ ಕನ್ಸಲ್ಟೆಂಟ್ ಆಗಾದ್ರೂ ಹೋಗ್ಬೋದು. ಸೊ ಸುಮಾರು ಅವಕಾಶಗಳಿದೆ, ಒಂದು ಎರಡು ಅಂತಲ್ಲ. ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಅಂಡ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಬರುತ್ತೆ. ಸ್ಟಾಟಿಸ್ಟಿಕ್ಸ್ ರಿಕ್ವೈರ್ಡ್ ನಮಗೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೂ. ಆಮೇಲೆ ಫಂಕ್ಷನಲ್ ಮ್ಯಾನೇಜ್ಮೆಂಟ್ ನಾನು ಹೇಳಿದೆ, ಒಂದು ಸಂಸ್ಥೆ ಅಂದಾಗ ವಿಧ ವಿಧವಾದ ವಿಭಾಗಗಳು ಇರ್ತವೆ ಆ ಸಂಸ್ಥೆಯಲ್ಲಿ. ಅದು ಸ್ಮೂತ್ ಆಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಆ ವಿಭಾಗಗಳೆಲ್ಲ ಕಾಂಟ್ರಿಬ್ಯೂಟ್ ಮಾಡಬೇಕು. ಆಮೇಲೆ ಇಲ್ಲೂ ಕೂಡ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬರುತ್ತೆ. ಅಂದ್ರೆ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಬೇಸಿಕ್ ಇರುತ್ತೆ, ಅದಕ್ಕೆ ಅಡ್ವಾನ್ಸ್ಡ್ ಆಗಿ ಇಲ್ಲಿ ಸೇರಿಸ್ಕೊಂಡು ಹೋಗ್ತೀವಿ. ಆಮೇಲೆ ಕಾರ್ಪೊರೇಟ್ ಅಕೌಂಟಿಂಗ್ ಬ್ರಾಡ್ ಇದರಲ್ಲಿ ನೋಡ್ತೀವಿ. ಬರೀ ಬಿಕಾಮ್ ಮಾಡೋದ್ರಿಂದನೇ ನೀವು ಆಲ್ಮೋಸ್ಟ್ ಎಲ್ಲಾ ಅವಕಾಶಗಳು ಮಾರ್ಕೆಟ್ ಅಲ್ಲಿ ಸಿಗುವಂತದನ್ನು ಕೂಡ ಬಾಚ್ಕೋಬಹುದು.
1: ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡಂತಹ ನಮ್ಮ ಶ್ರೋತೃಗಳು ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ಏನ್ ಪರಿಭಾವಿಸ್ಕೋತಾರೆ ಅಂದ್ರೆ, ಅವ್ರು ಒಮ್ಮೆ ಬಿಕಾಮ್ಗೆ ಪ್ರವೇಶ ಪಡ್ಕೊಂಡ್ರು ಅಂದ್ರೆ ಅವರನ್ನ ಅವರು ವಿಶಾಲವಾದ ಜಗತ್ತಿಗೆ ತೆರ್ಕೊಂಡು ಬಿಡ್ತಾರೆ. ವಿಷಯಗಳೆಲ್ಲ ಅಷ್ಟು ಅರಿವಾಗುತ್ತೆ ಬಿಕಾಮ್ನಲ್ಲೇನೆ. ಸಾಕಷ್ಟು ವಿವರವಾಗಿ ವಾಣಿಜ್ಯ ಶಾಸ್ತ್ರದ ಬಗ್ಗೆ ಮಾಹಿತಿ ನೀಡಿದಿರಿ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಸಂಜೆಯ ಕಾರ್ಯಕ್ರಮದಲ್ಲಿ ಕೇಳೋಣ. ಇಷ್ಟೊತ್ತು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿಜ್ಯ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಆರ್ ಛಾಯಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಇಂದು ಸಂಜೆ 5:40. ಕೆಎಸ್ಒಯು ಮುಕ್ತವಾಣಿ.
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
3: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
1: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.
3: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
2: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್,
1: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ,
2: ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:31. ಸೇವಾವಾಹಿನಿ ಸಿಬ್ಬಂದಿ ನೇಮಕಾತಿ ಆಯೋಗವು 2026 ಕಂಬೈನ್ಡ್ ಹೈಯರ್ ಸೆಕೆಂಡರಿ 10+2 ಲೆವೆಲ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಲಿದೆ. ನಿಖರವಾದ ಪರೀಕ್ಷಾ ದಿನಾಂಕವನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ತಿಳಿಸಲಾಗುವುದು. ಈ ಪರೀಕ್ಷೆಗೆ ಆನ್ಲೈನ್ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗಿದ್ದು, ಅರ್ಜಿಯನ್ನು sscc.gov.in ವೆಬ್ಸೈಟ್ ವಿಳಾಸ ಮತ್ತೊಮ್ಮೆ sscc.gov.in ನಲ್ಲಿ ಸಲ್ಲಿಸಬಹುದಾಗಿದೆ. ಪರೀಕ್ಷಾ ವಿಧಾನ, ಪಠ್ಯಕ್ರಮ ಹಾಗೂ ಇತರ ವಿವರಗಳಿಗಾಗಿ www.sscar.kar.nic.in ಹಾಗೂ sscc.gov.in ನಲ್ಲಿ ಸೆಪ್ಟೆಂಬರ್ 7 ಅಪ್ಲೋಡ್ ಮಾಡಿರುವ ಅಧಿಸೂಚನೆಯನ್ನ ಪರಿಶೀಲಿಸುವಂತೆ ವಿದ್ಯಾರ್ಥಿಗಳಿಗೆ ಸೂಚಿಸಲಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7 October 2026. ಮಹಿಳಾ ಅಭ್ಯರ್ಥಿಗಳು, ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಅಭ್ಯರ್ಥಿಗಳು, ಮಾಜಿ ಸೈನಿಕರು ಹಾಗೂ ನಿರ್ದಿಷ್ಟ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿಸಲು ವಿನಾಯಿತಿ ಇರುತ್ತದೆ. ಭಾರತ ಸರ್ಕಾರ ಸಿಬ್ಬಂದಿ ನೇಮಕಾತಿ ಆಯೋಗದ ಪ್ರಕಟಣೆ ಕೇಳಿದಿರಿ.

0: ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 3 ಗಂಟೆಗೆ ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎಚ್ ಸುಬ್ರಹ್ಮಣ್ಯಂ ಅವರ ವಯಲಿನ್ ವಾದನ ಕೇಳುವಿರಿ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ, ಸಮಯ 7:34, ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. 2019 2026 ಪರಾರಿಯಾಗಿದ್ದ 288 ಅಪರಾಧಿಗಳು ವಿದೇಶಗಳಿಂದ ಭಾರತಕ್ಕೆ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರೈತರ ಆದಾಯ ಹೆಚ್ಚಳಕ್ಕೆ ದತ್ತಾಂಶ ಆಧಾರಿತ ಯೋಜನೆ ಅಳವಡಿಸಿಕೊಳ್ಳುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ 2ನೇ ಕಮಾಂಡರ್ಗಳ ಸಮ್ಮೇಳನ. ಹಾಗೂ ಏಷ್ಯನ್ ಗೇಮ್ಸ್ ಗೆಲುವಿನ ಓಟ ಮುಂದುವರೆಸಿದ ಭಾರತ. ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಕ್ರೀಡಾಪಟುಗಳಿಂದ ಪದಕ ಬೇಟೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಅನುಸರಿಸುತ್ತಿದೆ. 2019 ಪರಾರಿಯಾಗಿದ್ದ 288 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಪ್ರಹಾರ್ ಭಯೋತ್ಪಾದನೆ ನಿಗ್ರಹ ನೀತಿ ಮತ್ತು ಕಾರ್ಯತಂತ್ರ ಕುರಿತ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತ ಘಟನೆಗಳ ನಿರಂತರ ವಿಶ್ಲೇಷಣೆ ನಡೆಸಿ ಮುಂದಿನ 10 ವರ್ಷಗಳಿಗೂ ಪರಿಣಾಮಕಾರಿ ಪ್ರಹಾರ್ ಕಾರ್ಯತಂತ್ರ ರೂಪಿಸುವ ಅಗತ್ಯವಿದೆ. ಪೊಲೀಸ್ ಠಾಣೆ ಮಟ್ಟದವರೆಗೂ ಈ ಕಾರ್ಯತಂತ್ರವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಕರೆ ನೀಡಿದರು. ಸಮ್ಮೇಳನದಲ್ಲಿ ಭಯೋತ್ಪಾದನೆ ತಡೆ, ತ್ವರಿತ ಪ್ರತಿಕ್ರಿಯೆ, ಆಂತರಿಕ ಸಾಮರ್ಥ್ಯಗಳ ಬಲವರ್ಧನೆ, ಮಾನವ ಹಕ್ಕುಗಳ ರಕ್ಷಣೆ, ಭಯೋತ್ಪಾದನೆಗೆ ಪೂರಕ ಪರಿಸ್ಥಿತಿಗಳ ನಿರ್ಮೂಲನೆ, ಅಂತಾರಾಷ್ಟೀಯ ಸಹಕಾರ ಮತ್ತು ಪುನಶ್ಚೇತನ ಹಾಗೂ ಸ್ಥಿತಿಸ್ಥಾಪಕತೆ ಸೇರಿದಂತೆ 7 ಪ್ರಮುಖ ಅಂಶಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ವಿದೇಶದಲ್ಲಿರುವ ಪರಾರಿಯಾಗಿರುವ ಅಪರಾಧಿಗಳನ್ನು ಭಾರತಕ್ಕೆ ಕರೆತರಲು ಪ್ರಯತ್ನಗಳನ್ನು ತ್ವರಿತಗೊಳಿಸಲು ಸಹಾಯಕವಾಗುವ ನಿಟ್ಟಿನಲ್ಲಿ ನೂತನ ಪೋರ್ಟಲ್ಗೆ ಸಚಿವ ಅಮಿತ್ ಶಾ ಚಾಲನೆ ನೀಡಿದರು. ಸಮನ್ವಯದ ಯೋಜನೆ, ವೈಜ್ಞಾನಿಕ ಮೌಲ್ಯಮಾಪನ ಮತ್ತು ಕ್ಷೇತ್ರ ಮಟ್ಟದ ನಿಕಟ ಮೇಲ್ವಿಚಾರಣೆಯ ಮೂಲಕ ಹಿಂಗಾರು ಹಂಗಾಮಿನ ಸಿದ್ದತೆಗಳನ್ನು ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಕೃಷಿ ಸಮ್ಮೇಳನ ರಬಿ ಅಭಿಯಾನ 2026 ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಬದಲಾವಣೆ, ತೀವ್ರ ಮಳೆ ಮತ್ತು ನೀರಿನ ಕೊರತೆಯಂತಹ ಸವಾಲುಗಳ ನಡುವೆ ಆಹಾರ ಭದ್ರತೆ ಹಾಗೂ ರೈತರ ಆದಾಯ ಹೆಚ್ಚಳಕ್ಕೆ ಸಾಂಪ್ರದಾಯಿಕ ವಿಧಾನಗಳ ಬದಲಾಗಿ ದತ್ತಾಂಶ ಆಧಾರಿತ ಯೋಜನೆ ಮತ್ತು ಕೇಂದ್ರ ರಾಜ್ಯಗಳ ನಡುವೆ ಬಲವಾದ ಸಮನ್ವಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಕಾಳುಗಳ

0: ಬೆಳೆಗಳನ್ನು ಉತ್ತೇಜಿಸುವಂತೆ, ವಿಶೇಷವಾಗಿ ಭತ್ತದ ಕೃಷಿಯ ನಂತರ ಖಾಲಿ ಉಳಿಯುವ ಭೂಮಿಯಲ್ಲಿ ಇವುಗಳನ್ನು ಬೆಳೆಯುವಂತೆ ಸಚಿವರು ಸಲಹೆ ನೀಡಿದರು. ರಸಗೊಬ್ಬರಗಳ ಅತಿಯಾದ ಬಳಕೆಯು ಕೃಷಿ ವೆಚ್ಚವನ್ನು ಹೆಚ್ಚಿಸುವುದಲ್ಲದೆ ಮಣ್ಣಿನ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು. ಹಾಗಾಗಿ ರಸಗೊಬ್ಬರಗಳ ಸಮತೋಲಿತ ಬಳಕೆಯ ಅಗತ್ಯವಿದೆ ಎಂದರು. ಪ್ರತಿ ರಾಜ್ಯದಲ್ಲಿಯೂ ಬೆಳೆ ಪರಿಸ್ಥಿತಿ, ಬಿತ್ತನೆಯ ಪ್ರಗತಿ, ಕೀಟ ಮತ್ತು ರೋಗಗಳ ಬಾಧೆ ಹಾಗೂ ಮಾರುಕಟ್ಟೆ ದರಗಳ ಬಗ್ಗೆ ಸಾಪ್ತಾಹಿಕ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ ಅಕ್ಟೋಬರ್ 5ರವರೆಗೆ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಜಿ20 ವಾಣಿಜ್ಯ ಸಚಿವರ ಸಭೆಯಲ್ಲಿ ಭಾಗವಹಿಸಲಿರುವ ಅವರು ವಿವಿಧ ದೇಶಗಳ ವಾಣಿಜ್ಯ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಅಮೆರಿಕ ದ್ವಿಪಕ್ಷೀಯ ವಾಣಿಜ್ಯ ಒಪ್ಪಂದವನ್ನು ಮುಂದುವರೆಸುವುದು ಹಾಗೂ ಮಧ್ಯಂತರ ಒಪ್ಪಂದವನ್ನು ಅಂತಿಮಗೊಳಿಸುವ ಕುರಿತು ಅಮೆರಿಕದ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಚರ್ಚಿಸಲಿದ್ದಾರೆ. ಪ್ರಮುಖ ಅಮೆರಿಕನ್ ಕಂಪನಿಗಳ ಮುಖ್ಯಸ್ಥರು, ಉದ್ಯಮಿಗಳು ಮತ್ತು ನವೋದ್ಯಮಗಳ ಪ್ರತಿನಿಧಿಗಳೊಂದಿಗೂ ಸಚಿವರು ಸಭೆ ನಡೆಸಲಿದ್ದಾರೆ. ಭಾರತದಲ್ಲಿ ಹೂಡಿಕೆ ಮತ್ತು ಉತ್ಪಾದನೆಗೆ ಇರುವ ಅವಕಾಶಗಳನ್ನು ಅವರು ಪ್ರಸ್ತಾಪಿಸಲಿದ್ದಾರೆ. ಇದೇ ವೇಳೆ ಭಾರತೀಯ ಸಮುದಾಯವನ್ನು ಪ್ರತಿನಿಧಿಸುವ ವೃತ್ತಿಪರ ಸಂಘಟನೆಗಳೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಂವಾದ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ 2ನೇ ಕಮಾಂಡರ್ಗಳ ಸಮ್ಮೇಳನ ನಡೆಯಲಿದೆ. 3 ದಿನಗಳ ಸಮ್ಮೇಳನದಲ್ಲಿ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ಕಾರ್ಯಾಚರಣೆ ಮತ್ತು ವಲಯ ಕಮಾಂಡರ್ಗಳು ಭಾಗವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಸೇನಾ ಕಾರ್ಯತಂತ್ರದ ಮಟ್ಟದಲ್ಲಿ ನೌಕಾಪಡೆಯ ಕಾರ್ಯಾಚರಣಾ ಸನ್ನದ್ದತೆಯನ್ನು ಸಮಗ್ರವಾಗಿ ಪರಿಶೀಲಿಸಲಾಗುವುದು. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಇಂಧನ ಭದ್ರತೆ ಸೇರಿದಂತೆ ಭಾರತದ ಸಾಗರ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ನೌಕಾಪಡೆಯ ಕೊಡುಗೆಯ ಬಗ್ಗೆಯೂ ಚರ್ಚಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸಮ್ಮೇಳನದ ಉದ್ಘಾಟನಾ ದಿನವಾದ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕಮಾಂಡರ್ಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇದೇ ವೇಳೆ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಹಾಗೂ ಭೂಸೇನಾ ಮುಖ್ಯಸ್ಥರು ನೌಕಾಪಡೆ ಕಮಾಂಡರ್ಗಳೊಂದಿಗೆ ಸಂವಾದ ನಡೆಸಿ 3 ರಕ್ಷಣಾ ಪಡೆಗಳ ನಡುವಿನ ಸಮನ್ವಯ ಮತ್ತು ಏಕೀಕರಣವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತ ಒಂದು ನೋಟ ಇಲ್ಲಿದೆ. 2021ರಲ್ಲಿ ಪ್ರಾರಂಭವಾದ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. ಸ್ಪಷ್ಟ ದಾಖಲೆಗಳಿಲ್ಲದ ಭೂಮಿ ಸುಲಭವಾಗಿ ಆರ್ಥಿಕ ಆಸ್ತಿಯಾಗಲು ಸಾಧ್ಯವಿಲ್ಲ. ಹಾಗಾಗಿ ಗ್ರಾಮಗಳಲ್ಲಿ ಜನಸಂಖ್ಯೆಯ ಪ್ರದೇಶಗಳ ಹೆಚ್ಚಿನ ನಿಖರತೆಯ ನಕ್ಷೆಯು ಕಾನೂನುಬದ್ದವಾಗಿ ಗುರುತಿಸಲ್ಪಟ್ಟ ಆಸ್ತಿ ದಾಖಲೆಗಳನ್ನು ಸೃಷ್ಟಿಸುತ್ತದೆ, ಗಡಿಗಳನ್ನು ಸ್ಪಷ್ಟಪಡಿಸುತ್ತದೆ ಹಾಗೂ ವಿವಾದಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಮೀಕ್ಷೆಗಳು 5 ಸೆಂಟಿಮೀಟರ್ ವರೆಗಿನ ನಿಖರತೆಯನ್ನು ಸಾಧಿಸಬಹುದು. 2026ರ ಆಗಸ್ಟ್ ಹೊತ್ತಿಗೆ 330,000 ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 1,97,000 ಗ್ರಾಮಗಳಿಗೆ 3,24,00,000 ಆಸ್ತಿ ಕಾರ್ಡ್ಗಳನ್ನು ಸಿದ್ದಪಡಿಸಲಾಗಿದ್ದು 2,72,00,000 ಆಸ್ತಿ ಮಾಲೀಕರಿಗೆ ವಿತರಿಸಲಾಗಿದೆ. ಈ ರೂಪಾಂತರವು ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಪದಕಗಳನ್ನು ಗೆಲ್ಲುವ ತನ್ನ ಓಟವನ್ನು ಮುಂದುವರೆಸಿದೆ. ಪುರುಷರ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ಭಾರತ 2 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಯಶ್ವೀರ್ ಸಿಂಗ್ 85.72 ಮೀಟರ್ಗಳ ವೈಯಕ್ತಿಕ ಶ್ರೇಷ್ಠ ಸಾಧನೆಯೊಂದಿಗೆ ಬೆಳ್ಳಿ ಪದಕ ಗೆದ್ದರೆ ರೋಹಿತ್ ಯಾದವ್ 84

0: 4.35 ಮೀಟರ್ಗಳ ಎಸೆತದೊಂದಿಗೆ ಕಂಚಿನ ಪದಕ ಪಡೆದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಶ್ರೀಶಂಕರ್ ಮುರುಳಿ 8.07 ಮೀಟರ್ಗಳ ಅತ್ಯುತ್ತಮ ಸಾಧನೆಗಳೊಂದಿಗೆ ಬೆಳ್ಳಿ ಪದಕ ಗೆದ್ದರು. ಪುರುಷರ 1,500 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಗುಲ್ವೀರ್ ಸಿಂಗ್ ಕೂಡ ಮತ್ತೊಂದು ಬೆಳ್ಳಿ ಪದಕವನ್ನು ತಮ್ಮ ಖಾತೆಗೆ ಸೇರಿಸಿಕೊಂಡರು. ಅವರು ಈ ಮೊದಲು ಪುರುಷರ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ವಿಜೇತರಾಗಿದ್ದರು. ಶೂಟಿಂಗ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಇಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದರು. 21 ವರ್ಷದ ಭಾರತೀಯ ಶೂಟರ್ 38 ಅಂಕಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಮಹಿಳೆಯರ 5,000 ಮೀಟರ್ ಓಟದಲ್ಲಿ ಪರುಲ್ ಚೌಧರಿ ಈ ಕ್ರೀಡಾಕೂಟದ ತಮ್ಮ ಎರಡನೇ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಅವರು ಈ ಹಿಂದೆ ಮಹಿಳೆಯರ 3,000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ ಮೂರನೇ ಸ್ಥಾನ ಪಡೆದಿದ್ದರು. ವಿದ್ಯಾರಾಮರಾಜ್ ಕೂಡ ಮಹಿಳೆಯರ 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದರು. ಜೊತೆಗೆ ಹೊಸ ರಾಷ್ಟೀಯ ದಾಖಲೆಯನ್ನು ನಿರ್ಮಿಸಿದರು. ಅವರು 54.75 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಮೂರನೇ ಸ್ಥಾನ ಪಡೆದರು. ಕುರಾಶ್ ಸ್ಪರ್ಧೆಯ ಮಹಿಳೆಯರ 78 ಕೆಜಿ ವಿಭಾಗದಲ್ಲಿ ಪಿಂಕಿ ಬಲ್ಹಾರ ಮೂರನೇ ಸ್ಥಾನ ಪಡೆಯುವ ಮೂಲಕ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕ ತಂದುಕೊಟ್ಟರು. ಇನ್ನೊಂದೆಡೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡ ಮೈದಾನಕ್ಕಿಳಿಯದೆಯೇ ಸೆಮಿಫೈನಲ್ಗೆ ಪ್ರವೇಶಿಸಿತು. ಪ್ರಸ್ತುತ ಭಾರತ ಏಷ್ಯನ್ ಗೇಮ್ಸ್ನ ಪದಕ ಪಟ್ಟಿಯಲ್ಲಿ 12ನೇ ಸ್ಥಾನದಲ್ಲಿದ್ದು ಒಟ್ಟು 45 ಪದಕಗಳನ್ನು ಗೆದ್ದಿದೆ. ಇದರಲ್ಲಿ 4 ಚಿನ್ನ, 20 ಬೆಳ್ಳಿ ಮತ್ತು 21 ಕಂಚು ಸೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 2019-2020 ಪರಾರಿಯಾಗಿದ್ದ 288 ಅಪರಾಧಿಗಳನ್ನು ವಿದೇಶಗಳಿಂದ ಭಾರತಕ್ಕೆ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರೈತರ ಆದಾಯ ಹೆಚ್ಚಳಕ್ಕೆ ದತ್ತಾಂಶ ಆಧಾರಿತ ಯೋಜನೆ ಅಳವಡಿಸಿಕೊಳ್ಳುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ 2ನೇ ಕಮಾಂಡರ್ಗಳ ಸಮ್ಮೇಳನ. ಹಾಗೂ ಏಷ್ಯನ್ ಗೇಮ್ಸ್ ಗೆಲುವಿನ ಓಟ ಮುಂದುವರೆಸಿದ ಭಾರತ, ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಕ್ರೀಡಾಪಟುಗಳಿಂದ ಪದಕ ಭೇಟೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12ಕ್ಕೆ.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:45:20. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಗಣೇಶ ಮಹಿಮೆ ಚಿತ್ರದ ಗೀತೆಯನ್ನ ಆಲಿಸೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂಎಸ್ ವಿಶ್ವನಾಥನ್ ಅವರ ಸಂಗೀತವಿರುವ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಆಟದಲ್ಲಿ ಮೊಡವೆಯಾ? ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಅನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಶಮಿತಾ ಮಲ್ನಾಡ್ ಹಾಗೂ ಸಂಗಡಿಗರು ಹಾಡಿರುವ ಏಕದಂತ ಚಿತ್ರದ ಗೀತೆಯನ್ನ ಆಲಿಸೋಣ. ಗೊಟ್ಟುರಿಯವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಗುರುಕಿರಣ್.

0: ಆಕಾಶವಾಣಿಯ ಒಂದೇ ವೇದಿಕೆಯಲ್ಲಿ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ನೆನಪಿನ ಬುತ್ತಿಯಲ್ಲಿನ ಅಪರೂಪದ ಅನುಭವಗಳ ಅನಾವರಣ. ಇದೇ ತಿಂಗಳ ಸೆಪ್ಟೆಂಬರ್ 30ನೇ ತಾರೀಕು ಬುಧವಾರ ರಾತ್ರಿ 8 ಗಂಟೆಗೆ. ಎದೆ ತುಂಬಿ ಹಾಡಿದ ಕವಿಗೆ ನೆನಪುಗಳ ಹಣತೆ.
1: ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ.
0: ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6
1: ಬೆಳಗುಬಣತೆ.
0: ಎದೆ ತುಂಬಿ ಹಾಡಿದ ಕವಿಗೆ ನೆನಪುಗಳ ಹಣತೆ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕುಟುಂಬ ಚಿತ್ರಕ್ಕಾಗಿ ಮನು ಅವರು ಹಾಡಿರುವ ಗೀತೆ, ಗುರುಕಿರಣ್ ಅವರ ಸಂಗೀತಕ್ಕೆ ಸಾಹಿತ್ಯ ಬರೆದಿದ್ದಾರೆ ಉಪೇಂದ್ರ.

ಕಾರ್ಯಕ್ರಮದ ಕಡೆಯದಾಗಿ ಶ್ರೀ ಕಾಳಿಕಾಂಬಾ ಚಿತ್ರಕ್ಕಾಗಿ ಮನು ಮತ್ತು ಸಂಗಡಿಗರು ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 8:30:05.
1: ಹಲೋ, ಇಸ್ ಇಟ್ 251-258?
2: ಯೆಸ್,
3: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
4: ನನ್ ಒಂದ್ ಹಾಡ್ಬೇಕಿತ್ತು.
5: ಕೇಳು ಕೊಡುವೆ ನಿನಗೆ ನಾನೀಗ.
3: ಕರೆಗೊಂದು ಗೀತೆ,
6: ಕರೆಗೊಂದು ಗೀತೆ.
1: ನಿಮ್ಮ ಅಪೇಕ್ಷೆಯ ಗೀತೆಗಳು
7: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
8: ಹೃದಯ ತುಂಬಿ ಹಾಡುವೆ ಹೊಸದು ಗೀತೆ ಮಾಲಿಕೆ.
3: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30.
9: ಗುಡ್ ಮಾರ್ನಿಂಗ್, ಶುಭ ದಿನ, ಸುಪ್ರಭಾತ.
1: ಕರೆ ಮಾಡಿ
7: 2512582
1: ಅಥವಾ 2515089.
3: ಎಸ್ಟಿಡಿ ಕೋಡ್ 0821.
10: ಹಲೋ, ಮೋಹನ್ ಸ್ಪೀಕಿಂಗ್.
1: ನಿಮ್ಮ ಮೆಚ್ಚಿನ ಗೀತೆ
7: ಕೇಳಿ
3: ಆನಂದಿಸಿ.
0: ನಮ್ಮೆಲ್ಲ ಪ್ರಿಯ ಕೇಳುಗರಿಗೆ ಕರೆಗೊಂದು ಗೀತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡೋಣ ಮೊದಲ ಕರೆ ಯಾರ್ದು ಅಂತ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡಿರೋದು?
11: ಹಲೋ ನಮಸ್ತೆ ಮೇಡಮ್, ನಾನು ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ ಅಂತ. ಮೇಡಮ್
0: ಹೇಳಿ, ಸುರೇಶ್ ಬೆಣ್ಣಿ ಅವರೇ, ಯಾವ ಗೀತೆ ಬೇಕಿತ್ತು ನಿಮ್ಗೆ?
11: ಸೂತ್ರಧಾರ ಮೇಡಮ್ ಫಿಲಮ್, ಅದರಲ್ಲಿ 106 ನೆನಪಿನಂತ ಡಾಕ್ಟರ್ ರಾಜ್ಕುಮಾರ್ ಆಡಿರಲ್ಲ, ಆ ಗೀತೆ ಇರಲಿ ಮೇಡಮ್.
0: ಆಗ್ಲಿ, ನಿಮ್ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮಸ್ಕಾರ.
11: ಓಕೆ ಮೇಡಮ್, ನಮಸ್ತೆ.
0: ಸೂತ್ರಧಾರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಕೇಳುಗರೇ ಗಮನಿಸಿ, ಈ ಬೆಳಗ್ಗೆ 8:55 ನಮ್ಮ ನಿಲಯದಿಂದ ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನ ಕುರಿತು ಸಂವಾದ ಕೇಳುವಿರಿ. ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿ ಕೇಶವಮೂರ್ತಿ, ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್ ಹಾಗೂ ತೇಜಸ್ವಿನಿ ಗಿರೀಶ್. ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು. ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡಿರೋದು?
1: ನಾನು ದಕ್ಷಿಣ ಕನ್ನಡ ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ರು ಮೇಡಮ್.
0: ಹೇಳಿ ಸರಸ್ವತಿ ಅವರೇ, ಯಾವ ಗೀತೆ ಬೇಕಿತ್ತು ನಿಮ್ಗೆ?
1: ಕೀರ್ತನ ಮೇಡಮ್ ಗೆ ಇನ್ನೊಂದು ನಮಸ್ಕಾರ ಮೇಡಮ್. ತುಂಬಾ ಖುಷಿ ಆಯ್ತು ನಿಮ್ಮ ಕೇಳಿ ಇದು ಭಕ್ತಿ ಹಾಕುವುದನ್ನು ಕೇಳುವಾಗ ತುಂಬಾ ಖುಷಿ ಆಗಿದೆ ಮೇಡಮ್.
0: ಥ್ಯಾಂಕ್ ಯು. ಹೇಳಿ ಯಾವ ಗೀತೆ ಬೇಕಿತ್ತು?
1: ನನಗೆ ರಾಯರು ಬಂದರು ಮಾವನ ಮನೆಗೆ ಅಡವಿ ದೇವಿಯ ಕಾಡು ಜನಗಳ ಈ ನಾಡು ಅಂತ ಒಂದು ಹಾಡು ಉಂಟಲ್ಲ ಮೇಡಮ್.
0: ಆಗ್ಲಿ, ನಿಮ್ ಇಷ್ಟದ ಗೀತೆ ಪ್ರಸಾರ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಮತ್ತು ಸಂಗಡಿಗರು. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜ್ಕೋಟಿ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ನಾಟಕ ಋತುತಾರೆ ಅವಳ ನಗುವಿನ ಹಿಂದೆ.
1: ಈ ಮನಸ್ಸಿನ ಯಾರಿಗೂ ಹೇಳ್ಕೊಳಕಾಗ್ದೆ ಒಬ್ಳೆ ಕುತ್ಕೊಂಡು ಹತ್ಬಿಡೋಣ ಅನ್ಸುತ್ತೆ. ಇದು ನನ್ನ ತಪ್ಪ ಡಾಕ್ಟರ್. ಎಲ್ರು ಎಷ್ಟು ಚೆನ್ನಾಗಿರುವಾಗ ನಾನು ಒಬ್ಳೆ ಯಾಕೆ ಹೇಗಿರ್ಬೇಕು ಹೇಳಿ.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಋತುತಾರೆ ಅವಳ ನಗುವಿನ ಹಿಂದೆ.
2: ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡಿರೋದು?
3: ನಮಸ್ತೆ ಮೇಡಮ್, ರಾಮಕೃಷ್ಣ ಜಯಶ್ರೀ ಮಾತಾಡ್ತೇನೆ.
2: ನಮಸ್ತೆ ಜಯಶ್ರೀ ಅವರೇ, ಹೇಳಿ, ಯಾವ ಗೀತೆಯ ಯಾವ ಚಿತ್ರ ಯಾವ ಹಾಡು ಬೇಕಿತ್ತು ನಿಮ್ಗೆ?
3: ನನಗೆ ಇದು ಅನಂತನಾಗ್ ಅಭಿನಯದ್ದು ವರ್ಣಚಿತ್ರ, ಟಿ ಕೆ ರಾಮರವರ ಕಾದಂಬರಿ ಆಧರಿತ ವರ್ಣಚಿತ್ರ ಸಿನಿಮದ್ದು. ನನ್ನ ತಾಯಾಗಿ ವಾತ್ಸಲ್ಯ ಸಿರಿ ತೋರಿದೆ, ಈ ಬಾಳಿಗೆ ಸುಖ ನೀಡಿ ಅಂತ.
2: ಯಾರು ಹಾಡಿರೋದು ಗೊತ್ತಾ?
3: ಇವರು ಬಿಬಿ ಎಸ್ ಬಿ.
2: ಹೌದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿರೋದು. ಆಯ್ತು, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
3: ನಮಸ್ತೆ ಮೇಡಮ್.
2: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ವರ್ಣಚಕ್ರ ಚಿತ್ರದ ಗೀತೆ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಕಲ್ಯಾಣ್ ಅವರ ಸಂಗೀತ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
2: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
0: ನನ್ಗೆ ಗೊತ್ತಲ್ವಾ,
3: RBI ಹೇಳುತ್ತೆ.
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಕರೆಗೊಂದು ಗೀತೆ ಕಾರ್ಯಕ್ರಮದ ಕಡೆಯ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ?
6: ನಮಸ್ತೆ ಮ್ಯಾಮ್,
5: ಯಾರು ಮಾತಾಡ್ತಾ ಇರೋದು?
6: ಮ್ಯಾಮ್ ಜಯಶ್ರೀ ಗೌರಿಶಂಕರ್ ಅಂತ.
5: ಯಾವ ಗೀತೆ ಬೇಕಿತ್ತು ನಿಮ್ಗೆ?
6: ಮ್ಯಾಮ್ ಚಲನಚಿತ್ರ ರಂಗದಲ್ಲೇ ಅತಿ ಶ್ರೇಷ್ಠ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವಂತಹ ಅನಂತ್ ನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವ್ರ ಅಭಿನಯಿಸಿರುವಂತಹ ಚಂದನದ ಗೊಂಬೆ ಚಿತ್ರದಿಂದ.
5: ಯಾವ ಗೀತೆ ಬೇಕಿತ್ತು ಅದರಲ್ಲಿ?
6: ಉಳಿದ ಜೀವ ಜೊತೆಯಲ್ಲಿರಲ್ ಮ್ಯಾಮ್.
5: ಚಂದನದ ಗೊಂಬೆ ಚಿತ್ರದ ಅದರೊಳಗೆ ಆಕಾಶದಿಂದ
6: ಬೆಂಕಿಯ ಬಲೆ. ಮ್ಯಾಮ್
5: ಬೆಂಕಿಯ ಬಲೆ, ಹೌದು,
6: ಬೆಂಕಿಯ ಬಲೆ ಚಿತ್ರದಿಂದ ಉಳಿದ ಜೀವ ಜೊತೆಯಲ್ಲಿರಲಿ.
5: ಹಾ, ಆಗ್ಲಿ, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
6: ಧನ್ಯವಾದಗಳು ಮ್ಯಾಮ್.
5: ಬೆಂಕಿಯ ಬಲೆ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಚೀವುದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಇದುವರೆಗೂ ಕರೆಗೊಂದು ಗೀತೆ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕರೆ ಮಾಡಿದ ಹಾಗೂ ಗೀತೆಗಳನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 8:55. ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನ ಕುರಿತು ಸಂವಾದ ಭಾಗವಹಿಸುತ್ತಾರೆ ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿ ಕೇಶವಮೂರ್ತಿ, ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್ ಹಾಗೂ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು.
1: ಕ್ಯಾನ್ಸರ್ ಚಿಕಿತ್ಸೆಗೆ ಕೇವಲ ಒಂದು ಚಿಕಿತ್ಸಾ ವಿಧಾನ ಸಾಕಾಗೋದಿಲ್ಲ. ಸರಿಯಾದ ತಂಡ, ಪರಿಣತಿ ಮತ್ತು ಪ್ರತಿಯೊಂದು ಹಂತದಲ್ಲೂ ಸೂಕ್ತ ಆರೈಕೆ ಅಗತ್ಯ. ನಾರಾಯಣ ಹಾಸ್ಪಿಟಲ್ ಮೈಸೂರಿನಲ್ಲಿ ನಮ್ಮ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಸೇವೆಯಡಿ ಮೆಡಿಕಲ್, ಸರ್ಜಿಕಲ್ ಮತ್ತು ರೇಡಿಯೇಷನ್ ಆಂಕಾಲಜಿ, ಮಕ್ಕಳ ರಕ್ತಶಾಸ್ತ್ರ ಮತ್ತು ಕ್ಯಾನ್ಸರ್ ಶಾಸ್ತ್ರತಜ್ಞರ ತಂಡ ಒಂದಾಗಿ ಕಾರ್ಯನಿರ್ವಹಿಸ್ತಾ ಇದೆ. ರೋಗ ನಿರ್ಣಯದಿಂದ ಚಿಕಿತ್ಸೆ, ಚಿಕಿತ್ಸೆ ನಂತರದ ಫಾಲೋಅಪ್, ಆರೈಕೆಯವರೆಗೆ ಪ್ರತಿಯೊಬ್ಬ ರೋಗಿಯ ಅಗತ್ಯಕ್ಕೆ ತಕ್ಕಂತೆ ವೈಯಕ್ತಿಕ ಆರೈಕೆ. ನಿಮಗೆ ಅಥವಾ ನಿಮ್ಮ ಪ್ರೀತಿಪಾತ್ರರಿಗೆ ಕ್ಯಾನ್ಸರ್ ಚಿಕಿತ್ಸೆಯ ಅಗತ್ಯವಿದ್ದರೆ ಸರಿಯಾದ ತಂಡದೊಂದಿಗೆ ಮೊದಲ ಹೆಜ್ಜೆ ಇಡಿ. ನಾರಾಯಣ ಹಾಸ್ಪಿಟಲ್ ಮೈಸೂರು, ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ. ಇಂದೇ ನಮ್ಮ ಆಂಕಾಲಜಿ ತಂಡವನ್ನು ಸಂಪರ್ಕಿಸಿ. ಸಂಪರ್ಕ ಸಂಖ್ಯೆ 1800-309-309.
2: ಕೇಳುಗರಿಗೆಲ್ಲ ನಮಸ್ಕಾರ. ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳುಗರೆ, ನಿಮಗೆಲ್ಲರಿಗೂ ಸ್ವಾಗತ. ಕೇಳುಗರೆ, ಹೃದಯದ ಲಬ್ ಡಬ್ ಬಡಿತವೇ ಜೀವಂತಿಕೆಯ ಸೆಲೆ. ಇದು ನಿರಂತರವಾಗಿದ್ದರೇನೆ ಜೀವನ. ಹೃದಯದ ಬಡಿತವೇ ಎಲ್ಲ ಭಾವನೆಗಳಿಗೂ ಮೂಲ ಕೂಡ. ಇಂಥ ಅಮೂಲ್ಯ ಹೃದಯವು ಸದಾ ಆರೋಗ್ಯವಾಗಿರಬೇಕು ಎಂದೇ ಎಲ್ಲರೂ ಕೂಡ ಬಯಸೋದು. ಇಂಥ ಹೃದಯಕ್ಕೂ ಒಂದು ದಿನ ಇದೆ ಅಂತ ನಿಮಗೆ ಗೊತ್ತಾ? ಹೌದು, ಇಂದು ಅಂದರೆ ಸೆಪ್ಟೆಂಬರ್ 29 ವಿಶ್ವದೆಲ್ಲೆಡೆ ಹೃದಯ ದಿನ ಅಂತ ಆಚರಿಸಲಾಗುತ್ತೆ. ಈ ಹೃದಯದ ಆರೋಗ್ಯದ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಾರಾಯಣ ಹೃದಯಾಲಯದ ಹಿರಿಯ ಹೃದ್ರೋಗ ತಜ್ಞರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ವಿ ಕೇಶವಮೂರ್ತಿಯವರು. ಡಾಕ್ಟರ್ ಕೇಶವಮೂರ್ತಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
3: ನಮಸ್ಕಾರ
2: ಡಾಕ್ಟರ್ ಕೇಶವಮೂರ್ತಿ ಅವರೇ. ಹೇಳಿ, ಮೊದಲಿಗೆ ಈ ವಿಶ್ವ ಹೃದಯ ದಿನದ ಉದ್ದೇಶ ಏನು, ಮಹತ್ವ ಏನು?
3: ಓಕೆ, ಸೊ ನಿಮಗೆಲ್ಲ ಗೊತ್ತಿರೋ ಹಂಗೆ ಪ್ರಪಂಚದಲ್ಲಿ ಅತ್ಯಂತ ಮಾರಕವಾದ ಕಾಯಿಲೆ ಅಂದರೆ ಹೃದ್ರೋಗಗಳು, ಹೃದ್ರೋಗದ ಕಾಯಿಲೆ. ಸೊ ಹೃದ್ರೋಗದ ಕಾಯಿಲೆಗಳು ಎಷ್ಟು ಮಾರಕವಾಗಿದೆ ಅಂದರೆ, ಒಂದು ವರ್ಷಕ್ಕೆ ಪ್ರಪಂಚದಲ್ಲಿ 20 ಮಿಲಿಯನ್ ಜನ ಹೃದ್ರೋಗದಿಂದ ಸಾವನ್ನಪ್ತಾ ಇದ್ದಾರೆ. ಅದೂ ಕೂಡ ಅದರಲ್ಲಿ ಈ 20 ಮಿಲಿಯನ್ ಜನಗಳಲ್ಲಿ 75% ನಮ್ಮಂತಹ ಡೆವಲಪಿಂಗ್ ದೇಶಗಳಲ್ಲಿ ಸಾವನ್ನಪ್ತಾ ಇದ್ದಾರೆ. ಇದು ಅತ್ಯಂತ ಆಘಾತಕಾರಿ ವಿಷಯ. ಈ ಸಾವು ನೋವುಗಳನ್ನು ಕಡಿಮೆ ಮಾಡಬೇಕು, ಈ ಸಾವು ನೋವುಗಳಿಂದ ಹೆಂಗೆ ಹೊರಗೆ ತರಬೇಕು ಅಂತ ಜನಗಳಿಗೆ ಅರಿವು ಮೂಡಿಸೋದಕ್ಕೋಸ್ಕರ ವಿಶ್ವ ಹೃದಯ ಸಂಸ್ಥೆ ಅಂತ ಒಂದು 2000 ಸ್ಥಾಪನೆ ಆಯಿತು. ಇದು ಸ್ವಿಟ್ಜರ್ಲ್ಯಾಂಡಲ್ಲಿ ಸ್ಥಾಪನೆ ಆಯಿತು. ಈ ವಿಶ್ವ ಹೃದಯ ಸಂಸ್ಥೆಗೆ 200 ಅದರ ಸದಸ್ಯತ್ವ ಪಡ್ಕೊಂಡಿದೆ. ಅದರಲ್ಲಿ ನಮ್ಮ ದೇಶವೂ ಒಂದು ಸದಸ್ಯ ಪಡ್ಕೊಂಡಿದೆ. ಈ ವಿಶ್ವ ಹೃದಯ ಸಂಸ್ಥೆ ಏನು ಮಾಡುತ್ತೆ ಅಂದರೆ, ಪ್ರಪಂಚಾದ್ಯಂತ ಪ್ರತಿ ವರ್ಷ ಆಗುವಂಥ ಆವಿಷ್ಕಾರಗಳು, ಪ್ರಪಂಚದಂಥ ಬರುವಂತಹ ಈ ಡಾಟನ್ನೆಲ್ಲ ಕಲೆಕ್ಟ್ ಮಾಡಿ ಪಬ್ಲಿಕ್ಗೆ ರೀಚ್ ಮಾಡಿಸುತ್ತೆ. ಅಂದರೆ ಹೃದಯದ ಕಾಯಿಲೆಯ ತೀವ್ರತೆ, ಹೃದಯದ ಕಾಯಿಲೆಯಿಂದ ಆಗುವ ಸಾವು ನೋವುಗಳು, ಹೃದಯದ ಕಾಯಿಲೆಗೆ ಆಗಿರುವಂಥ ಆವಿಷ್ಕಾರಗಳು ಮತ್ತು ಹೃದಯ ಕಾಯಿಲೆಗಳನ್ನ ತಡೆಗಟ್ಟೋಕ್ಕೆ ನಾವು ಏನೇನು ಪ್ರಿಕಾಷನ್ ತೊಗೋಬೋದು, ಇವನ್ನೆಲ್ಲನೂ ಕೂಡ ಜನಗಳಿಗೆ ಮುಟ್ಟಿಸೋದೇ ಈ ಹೃದಯ ವಿಶ್ವ ಹೃದಯ ದಿನದ ಒಂದು ಇಂಪಾರ್ಟೆಂಟ್ ಉದ್ದೇಶ. ಪ್ರತಿ ವರ್ಷ ಒಂದು ಸಂದೇಶ ಕೊಡುತ್ತೆ. ಸೊ ಈ ವರ್ಷದ ಸಂದೇಶ ತುಂಬ ಪ್ರಸ್ತುತವಾದ ಸಂದೇಶ. ನನಗೆ ಸಂದೇಶ ಕೇಳಿ ಭಾಳ ಸಂತೋಷ ಆಯಿತು. ಈ ಸಂದೇಶ ಏನು ಅಂದರೆ, ಡೋಂಟ್ ಮಿಸ್ ಎ ಬೀಟ್.
2: ಅಂದರೆ ಒಂದು ಹೃದಯದ ಬಡಿತ ಕೂಡ ಮಿಸ್ ಆಗಬಾರ್ದು.
3: ಅದ್ರ ಮುಂದೆ ಇನ್ನೊಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ, ಹೃದಯದ ಕಾಯಿಲೆಗಳ ಸಿಂಪ್ಟಮ್ಸು ದೇ ವಿಲ್ ಬಿ ವಿಲ್ ನಾಟ್ ಬಿ ಸೀನ್ ಅಟ್ ಆಲ್. ಇಟ್ ಇಸ್ ಲೈಕ್ ಇಟ್ ಇಸ್ ವೆರಿ ಪ್ಲೇನ್ ಆನ್ ದ ಆನ್ ಲುಕ್. ನೋಡಿದ ತಕ್ಷಣ ನಿಮ್ಗೆ ಏನು ಕಾಯಿಲೆಗಳಿಲ್ಲ ಅಂತ ಕಾಣಿಸುತ್ತೆ. ಸಣ್ಣ ಸಣ್ಣ ಸಟ್ಲ್ ಸಿಂಪ್ಟಮ್ಸ್ ಇರುತ್ತೆ, ಅವನ್ನ ಹೆಕ್ಕಿ ತೆಗೆದು ಅವನ್ನ ಜನಗಳು ರೆಕಗ್ನೈಸ್ ಮಾಡಿಕೊಂಡು ಹೃದಯ ಕಾಯಿಲೆನ ಪತ್ತೆ ಹಚ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದನ್ನೇ ಡೋಂಟ್ ಮಿಸ್ ಎ ಬೀಟ್. ಇನ್ನೊಂದು ಹೇಳಬೇಕು ಅಂದರೆ, ಹೃದಯ ತನ್ನ ಕಷ್ಟಗಳನ್ನು ಜೋರಾಗಿ ಹೇಳ್ಕೊಳ್ಳಲ್ಲ, ಅದು ತುಂಬ ಪಿಸು ಮಾತಾಡುತ್ತೆ. ಮೆಲ್ಲನೆ ಪಿಸು ಮಾತಲ್ಲೇ ಅದು ತನ್ನ ಕಷ್ಟಗಳನ್ನ ಹೇಳ್ಕೊಡುತ್ತೆ. ಭಾಳಷ್ಟು ಜನಕ್ಕೆ, ಕೆಲವರು ಮಾತ್ರ ಅದು ಎದೆನೋ ಬಂದು ತುಂಬ ನೋವಿಂದ ಬಳಲ್ತಾರೆ, ಭಾಳಷ್ಟು ಜನಕ್ಕೆ ಅದರ ಪಿಸು ಮಾತು ಅರ್ಥನೇ ಆಗಲ್ಲ. ಈ ವಿಪರೀತ ಬುದ್ಧಿ ಇರೋರು ಆ ಸಣ್ಣ ಪುಟ್ಟ ತೊಂದರೆಗಳನ್ನು ಗ್ಯಾಸ್ಟ್ರಿಕ್ ಅಂತ ಅವರೇ ಟ್ರೀಟ್ಮೆಂಟ್ ತೊಗೋತಾರೆ, ಮತ್ತು ಲಂಗ್ಸ್ ಪ್ರಾಬ್ಲಮ್ ಅಂತ ಲಂಗ್ಸ್ ಡಾಕ್ಟರ್ ಟ್ರೀಟ್ಮೆಂಟ್ ತೊಗೋತಾರೆ, ಮತ್ತು ಅವರೇ ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ಸುಸ್ತಾಗುತ್ತೆ ಅಂದ್ಬಿಟ್ಟು ಎಲೆಕ್ಟ್ರಾಲ್ ಕೊಡು ಎಲೆಕ್ಟ್ರಾಲು ಅದು ಇದೆಲ್ಲ ತೊಗೊಳ್ತಾರೆ, ಸುಸ್ತಾಗೋದು ಕೂಡ ಒಂದು ಹಾರ್ಟ್ ಕಾಯಿಲೆ. ಸೊ ಇದನ್ನು ಈ ಸಬ್ಟಲ್ ಸೈನ್ಸ್ನ ಹೆಕ್ಕಿ ತೆಗೆದು ಹೃದಯ ಕಾಯಿಲೆನ ಆದಷ್ಟು ಬೇಗ ಪತ್ತೆ ಹಚ್ಚಿ ಹೃದಯದ ಕಾಯಿಲೆ ಅತ್ಯಂತ ತೀವ್ರ ಸ್ವರೂಪಕ್ಕೆ ಹೋಗದೆ ನೋಡ್ಕೋಬೇಕು ಅನ್ನೋದೇ ಈ ವಿಶ್ವ ಹೃದಯ ದಿನದ ಒಂದು ಸಂದೇಶ.
2: ಓಕೆ ಓಕೆ, ಇವಾಗ ನೀವು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯ, ಈ ದಿನದ ಸಂದೇಶ ಏನು ಅಂತ ಹೇಳಿದ್ರಿ, ಲಕ್ಷಣಗಳನ್ನು ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಹೇಳ್ತೀರಾ ಡಾಕ್ಟರ್?
3: ಯಾ, ಇದು ತುಂಬ ಪ್ರಸ್ತುತವಾದ ಪ್ರಶ್ನೆ. ಈಗ ಎಲ್ಲರೂ ಕೂಡ ಏನನ್ಕೊಳ್ತಾರೆ, ಹೃದಯಾಘಾತ ಅಂದರೆ ಎದೆನೋವು ಬರುತ್ತೆ, ಎರಡೆ ಕೈ ನೋವು ಬರುತ್ತೆ, ಬೆವರ್ತಾರೆ, ಮತ್ತು ಅವ್ರಿಗೆ ಹಾಸ್ಪಿಟಲ್ ಕೊಟ್ಟರೆ ಟ್ರೀಟ್ಮೆಂಟ್ ಕೊಟ್ಟರೆ ಹೃದಯದ ಕಾಯಿಲೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಅಂದ್ಕೊಳ್ತಾರೆ. ಬಟ್ ಈ ಥರ ಎದೆನೋವು ಬಂದು ಬಳಲೋರು ತುಂಬ ಕಡಿಮೆ, ಒಂದು 20% ಅಂತ ಹೇಳ್ಬೋದು. ಇನ್ನು 80% ಜನಕ್ಕೆ ಹೃದಯದ ಕಾಯಿಲೆಗಳು ಬೇರೆ ಬೇರೆ ರೀತಿ ಬರುತ್ತೆ. ಕೆಲವರಿಗೆ ವಿಪರೀತ ಸುಸ್ತಾಗೋದು ಕೂಡ ಹೃದಯದ ಕಾಯಿಲೆ ಆಗಿರ್ಬೋದು, ಕೆಲವರಿಗೆ ನಡೆಯುವಾಗ ಉಸಿರು ಮೇಲೆ ಬರೋದು ಕೂಡ ಹೃದಯದ ಕಾಯಿಲೆ ಆಗಿರೋದು, ಕೆಲವರಿಗೆ ಬಲಗಡೆ ಭುಜ ನೋವು ಬಂದರೂ ಕೂಡ ಹೃದಯದ ಕಾಯಿಲೆ ಆಗಿರ್ಬೋದು, ಕೆಲವರಿಗೆ ಕತ್ತು ಮತ್ತು ಈ ಜಾಯಿಂಟ್ ಪೇನ್ಸ್ ಈ ಜಾ ಪೇನ್ ಅಂತೀವಿ ಈ ದವಡೆಗಳ ಮಧ್ಯ ಸೈಡಲ್ಲಿ ನೋವು ಬರೋದು ಕೂಡ ಹೃದಯದ ಕಾಯಿಲೆ ಆಗಿರ್ಬೋದು, ಕೆಲವರಿಗೆ ಬೆನ್ನೋವು ಬಂದು ಹೃದಯದ ಕಾಯಿಲೆ ನೋಡಿದ್ದೀವಿ. ಇನ್ಫ್ಯಾಕ್ಟ್ ನಾನು ರೀಸೆಂಟ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಅವನು ಗ್ಯಾಸ್ಟ್ರೈಟಿಸ್ ಅಂತ ನಾನು ಬಂದಿದ್ದ, ECG ಮಾಡೋಕೆ ರೆಡಿ ಇರಲಿಲ್ಲ, ಅವನಿಗೆ ECG ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಅಂದರೆ ಗ್ಯಾಸ್ಟ್ರೈಟಿಸ್, ಹೊಟ್ಟೆ ನೋವು, ಮೇಲ್ಭಾಗದ ಹೊಟ್ಟೆ ನೋವು, ಇಂಡೈಜೆಷನ್, ಇದು ಕೂಡ ಹೃದಯದ ಕಾಯಿಲೆದ ಕೆಲವು ಲಕ್ಷಣಗಳಾಗಿರ್ಬೋದು.
2: ಇಂಡೈಜೆಷನ್
3: ಎಲ್ಲರೂ ಅಲ್ಲ, ಕೆಲವರಿಗೆ ತುಂಬ ಇದು ಅಂದರೆ ಹೃದಯದ ಕಾಯಿಲೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಥರ ಅದು ತನ್ನ ವ್ಯಕ್ತಪಡಿಸುತ್ತೆ. ಅದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಯಾವುದೇ ಸಿಂಪ್ಟಮ್ ನಿಮಗೆ ಸಮಥಿಂಗ್ ಅನ್ಯೂಸುವಲ್, ಸಮಥಿಂಗ್ ನಾಟ್ ಬಿನ್ ಎಕ್ಸ್ಪೀರಿಯನ್ಸ್ಡ್ ಅಂದರೆ ವೈದ್ಯರ ಸಲಹೆ ಪಡೆಯೋದು ಅತ್ಯಂತ ಸೂಕ್ತ.
2: ಏನೇನು ಕಾರಣಗಳಿರಬಹುದು, ನೀವು ಇವಾಗ ಇಷ್ಟೆಲ್ಲ ಲಕ್ಷಣಗಳ ಹೇಳಿದ್ರಿ, ಅನುವಂಶೀಯತೆ ಇರಬಹುದಾ ಅಥವಾ ನಮ್ಮ ದುಶ್ಚಟಗಳು, ನಮ್ಮ ಜೀವನ ಶೈಲಿ, ಕಾರಣಗಳನ್ನು ತಿಳಿಸೋದಾದರೆ?
3: ಓಕೆ, ಹೃದಯದ ಕಾಯಿಲೆಗಳು ಬರೋದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಒಂದು ಕಾರಣಗಳು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ಅದು ಅನುವಂಶೀಯತೆ, ನೀವು ಆಲ್ರೆಡಿ ಹೇಳಿದಿರ. ಕೆಲವು ಮೇಲ್ಸ್ ಪುರುಷರಲ್ಲಿ ಸ್ವಲ್ಪ ಹಾರ್ಟ್ ಕಾಯಿಲೆ ಜಾಸ್ತಿ ಇರುತ್ತೆ, ಇದನ್ನು ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಕೆಲವು ಎನ್ವಿರಾನ್ಮೆಂಟಲ್ ಒಂದು ಇದು ವಾಟ್ ಯು ಕಾಲ್ ಎಥ್ನಿಸಿಟಿ ಅಂತೀವಿ, ಎಥ್ನಿಸಿಟಿ ಅಂದರೆ ಇಂಡಿಯನ್ಸು ಮತ್ತು ಏಷ್ಯನ್ಸು, ನಮ್ಮ ಎಸ್ಪೆಷಲಿ ಭಾರತೀಯರು ಈ ಆಫ್ರಿಕನ್ ಸಬ್ಸೆಟಲ್ಲಿ ಸ್ವಲ್ಪ ಹಾರ್ಟ್ ಕಾಯಿಲೆಗಳು ಜಾಸ್ತಿ ಇರುತ್ತೆ. ಸೊ ಅದನ್ನು ಕೂಡ ನಾವೇನು ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ. ಆದರೆ ಪ್ರಮುಖವಾದ ಕಾರಣಗಳು ಯಾವುದು ಅಂದರೆ, ವಿ ಕಾಲ್ ಇಟ್ ಎಸ್ ಎ ಸೈಲೆಂಟ್ ಕಿಲ್ಲರ್ಸ್ ಅಂತೀವಿ. ಆ ಸೈಲೆಂಟ್ ಕಿಲ್ಲರ್ಸಲ್ಲಿ ಮೊದಲನೇದಾಗಿ BP, ಶುಗರು, ಕೊಲೆಸ್ಟ್ರಾಲ್, ಇವು ಸೈಲೆಂಟಾಗಿ ಬರುವಂಥ ಕೆಲವು ಕಾಯಿಲೆಗಳು, ಅವು ಕೂಡ ಒಂದು ಕಾರಣಗಳು ಇವೆಲ್ಲ. ಬಟ್ ಪ್ರಮುಖವಾದ ಕಾರಣಗಳು, ನಾವು ಅದನ್ನು ಸಂಪೂರ್ಣವಾಗಿ ಅದನ್ನು ಮಾರ್ಪಾಡು ಮಾಡಿ ನಮ್ಮ ಹೃದಯದ ಕಾಯಿಲೆ ತಡೆಗಟ್ಟುವಂಥ ಕಾರಣಗಳು ಅಂದರೆ ನಮ್ಮ ಜೀವನ ಶೈಲಿಯಿಂದ ಆಗಿರುವಂಥ ಬದಲಾವಣೆಗಳು. ಇದು ತುಂಬ ಪ್ರಸ್ತುತವಾದಂಥ ಜೀವನ ಶೈಲಿ ಅಂದರೆ ಏನೇನು ವ್ಯತ್ಯಾಸ ಮಾಡ್ಕೊಂಡಿದ್ದೀವಿ ಅಂದರೆ, ಒಂದು ನಮ್ಮ ಆಹಾರ ಶೈಲಿ ಬದಲಾವಣೆ ಆಗಿದೆ, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ದೈಹಿಕ ಚಟುವಟಿಕೆ ತುಂಬ ಕಡಿಮೆ ಆಗಿದೆ, ಮಾನಸಿಕ ಸ್ಟ್ರೆಸ್ ತುಂಬ ಜಾಸ್ತಿ ಆಗಿದೆ, ನಿದ್ದೆ ಕಡಿಮೆ ಆಗಿದೆ, ಬೊಜ್ಜುತನ ಜಾಸ್ತಿ ಆಗಿದೆ, ಮತ್ತು ನಾವು ಮಾಡೋ ಊಟ ಕ್ವಾಂಟಿಟಿ ಜಾಸ್ತಿ ಆಗಿದೆ, ಇವೆಲ್ಲ ಸೇರಿಕೊಂಡು ಜೊತೆಗೆ ಏರ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು ಮತ್ತು ದುಶ್ಚಟಗಳು, ಸ್ಮೋಕಿಂಗು, ಆಲ್ಕೋಹಾಲು, ಇವೆಲ್ಲ ಕೂಡಿಕೊಂಡು ಹೃದಯದ ಕಾಯಿಲೆಗಳು ಬಹಳಷ್ಟು ಹೆಚ್ಚಾಗಿ ಬರ್ತಾ ಇದೆ.
2: ಈ ಜೀವನ ಶೈಲಿಯ ರೋಗಗಳಾದ ಬ್ಲಡ್ ಪ್ರೆಷರು ಮತ್ತು ಡಯಾಬಿಟಿಸ್ ಕೂಡ ಪ್ರಮುಖ ಕಾರಣ ಅಂತ ಹೇಳಿದ್ರಿ, ಇದು ಹೇಗೆ ಪರಿಣಾಮ ಬೀರುತ್ತೆ ನಮ್ಮ ಹೃದಯ?

0: ಆರೋಗ್ಯದ ಆರೋಗ್ಯದ ಮೇಲೆ ಡಾಕ್ಟ್ರೆ?
1: ಹೇಳ್ತೀನಿ. ಜೀವನ ಶೈಲಿಗಳಂದರೆ ಯಾವ ಥರ ಜೀವನ ಶೈಲಿಗಳು, ಈ ಶುಗರ್ಗೆ, ಬಿ ಪಿಗೆ, ಕೊಲೆಸ್ಟ್ರಾಲ್ಗೆ, ಹಾರ್ಟ್ ಕಾಯಿಲೆಗೆ, ಮೂರು ನಾಲ್ಕು ಕೂಡ ಒಂದೇ ಒಂದು ಮೇಯ್ನ್ ಕಾರಣ ಅಂದರೆ ಜೀವನ ಶೈಲಿಗಳು. ಜೀವನ ಶೈಲಿಗಳು ಬದಲಾದ ಜೀವನ ಶೈಲಿ, ಇದನ್ನು ಸುಮಾರು ಸರಿ ಇದೇ ಆಕಾಶವಾಣಿಯಲ್ಲಿ ಹೇಳಿದ್ದೀನಿ. ಬದಲಾದ ಜೀವನ ಶೈಲಿ ಅಂದರೆ, ಮೊದಲು ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಒಂದು ಸ್ವಲ್ಪ ನಾವು ತಾಳೆ ಹಾಕಿ ನೋಡಬೇಕು. ಹಾಗೆಗಿದ್ವಿ, ಹೀಗಾಗಿದೆ, ಹಾಗೆಲ್ಲ ಹಾರ್ಟ್ ಅಟ್ಯಾಕ್ ಅಂದರೆ ಒಂದು 80 ವರ್ಷ 70 ವರ್ಷಕ್ಕೆ ಬರ್ತಾಯಿತ್ತು. ಈಗ ಹಾರ್ಟ್ ಅಟ್ಯಾಕ್ಗಳು 35-40 ವರ್ಷದ ಯುವಕರಿಗೆ ಬಂದುಬಿಡ್ತಾಯಿದೆ. ಈ ಯಂಗ್ ಏಜಲ್ಲಿ ಬರೋ ಕಾರಣಗಳು ಅಂದರೆ, ಜೀವನ ಶೈಲಿಗಳೇನಾಗಿದೆ ಅಂದರೆ, ಮೊದಲನೇದಾಗಿ ದೈಹಿಕ ಚಟುವಟಿಕೆಗಳೇ ಇಲ್ಲದೆ ಇರುವಂಥದ್ದು ತುಂಬ ಕಡಿಮೆ ಆಗ್ಬಿಟ್ಟಿದೆ. ಈಗ ನೋಡಿ, ಬೇಕಾದ್ರೆ ಒಬ್ಬ ಆಫೀಸರು, ಒಬ್ಬ ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಆಫೀಸ್ ವರ್ಕರ್ ಆಗಿದ್ದು, ಅವ್ರೇನು ಮಾಡ್ತಾರೆ, ಬೆಳಗ್ಗೆ 9 ಗಂಟೆಗೆ ಆಫೀಸ್ಗೆ ಹೋಗ್ತಾರೆ, ಚೇರ್ ಮೇಲೆ ಕೂತ್ಕೊಳ್ತಾರೆ, ಕಂಪ್ಯೂಟರ್ ಕೆಲಸ ಇರುತ್ತೆ, ಬರೆಯೋ ಕೆಲಸ ಇರುತ್ತೆ, ಮತ್ತು 2 ಗಂಟೆಗೆ ಊಟ ಮಾಡ್ತಾರೆ, ಮತ್ತೆ ಅರ್ಧ ಮತ್ತೆ ಬಂದು ಕೂತ್ಕೊಳ್ತಾರೆ, ಮತ್ತು 5 ಗಂಟೆಗೆ ಮನೆಗೆ ಹೋಗ್ತಾರೆ, ಮನೆಗೆ ಹೋದ ತಕ್ಷಣ ಮೊಬೈಲ್ ಇಟ್ಕೊಳ್ತಾರೆ, ಮೊಬೈಲ್ ಮುಗಿದ್ಮೇಲೆ ಟಿ ವಿ ನೋಡ್ತಾರೆ, ಮತ್ತೆ ಮಲ್ಕೊಳ್ಳೋ ಮಧ್ಯ ಒಂದು 1 ಅವರ್ ಮೊದಲು ಮೊಬೈಲ್ ನೋಡ್ತಾರೆ, ಮಲ್ಕೊಳ್ತಾರೆ. ಹೀಗಾಗಿ ಅವ್ರಿಗೆ ಯಾವುದೇ ರೀತಿಯ ದೈಹಿಕ ಚಟುವಟಿಕೆ ಇರಲ್ಲ. ಫಾರ್ ಎಕ್ಸಾಂಪಲ್, ಮೊದಲೆಲ್ಲ ಏನಿತ್ತು, ಅಂಗಡಿಗೆ ಹೋಗಬೇಕಾಗಿತ್ತು, ವ್ಯಾಪಾರ ತರಬೇಕಾಗಿತ್ತು, ತರಕಾರಿ ತರಬೇಕಾಗಿತ್ತು, ಹಾಲು ತರಬೇಕಾಗಿತ್ತು, ಮಕ್ಕಳು ಸ್ಕೂಲ್ ಬಿಡಬೇಕಾಗಿತ್ತು. ಈಗೆಲ್ಲ ಏನಿಲ್ಲ, ಎಲ್ಲ ಎವ್ರಿಥಿಂಗ್ ಯಾಂತ್ರೀಕರಣ. ಮಕ್ಕಳು ಕರೋಣ ಬಸ್ ಬರುತ್ತೆ, ಝೊಮ್ಯಾಟೊ ಕ್ಲಿಕ್ ಮಾಡಿದ್ರೆ ನಿಮ್ಮ ಫುಡ್ ಬರುತ್ತೆ, ಬ್ಲಿಂಕಿಟ್ಟಿಗೆ ಫೋನ್ ಮಾಡಿದ್ರೆ ನಿಮ್ಮ ವಸ್ತುಗಳು ಗ್ರಾಸರಿ ಬರುತ್ತೆ, ಹಾಲು ಕೂಡ ಬರುತ್ತೆ. ಹೀಗಾಗಿ ಈ ಲಕ್ಸುರಿ ಜಾಸ್ತಿ ಆಗ್ಬಿಟ್ಟು ದೈಹಿಕ ಚಟುವಟಿಕೆಗಳು ಆಲ್ಮೋಸ್ಟ್ ಇಲ್ಲ. ಇನ್ಫ್ಯಾಕ್ಟ್ ವಿಶ್ವ ಹೃದಯ ಸಂಸ್ಥೆಯ ಒಂದು ಅಂಕಿಅಂಶಗಳ ಪ್ರಕಾರ ಈ ದೈಹಿಕ ಚಟುವಟಿಕೆಗಳು ಇಲ್ಲದೆ ಇರೋದ್ರಿಂದ 30% ಹಾರ್ಟ್ ಕಾಯಿಲೆಗಳು ಬರ್ತಾ ಇದೆ. 30% ಹಾರ್ಟ್ ಕಾಯಿಲೆಗಳು ಬಿಕಾಸ್ ಆಫ್ ಆಬ್ಸೆನ್ಸ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್. ಇದು ಮೊದಲನೇ ವ್ಯತ್ಯಾಸವಾದ ಜೀವನಶೈಲಿ. ಜೊತೆಗೆ ಎಲ್ಲ ಟೈಮಲ್ಲೂ ಕೂತ್ಕೊಂಡಿರೋದ್ರಿಂದ ಅವನಿಗೆ ಬೊಜ್ಜುತನ ಬರ್ಸುವಾಗ್ಬಿಟ್ಟಿದೆ. ಆಮೇಲೆ ತುಂಬ ಇವರು ಗ್ಯಾಜೆಟಲ್ಲಿ ಇನ್ವಾಲ್ವ್ ಆಗಿ ಮತ್ತು ಈ ಪ್ರೊಫೆಷನಲ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಮಾನಸಿಕ ಸ್ಟ್ರೆಸ್ ತುಂಬ ಇರುತ್ತೆ, ನಿದ್ದೆ ಸರಿ ಬರಲ್ಲ. ಕೆಲವರು ಏನು ಮಾಡ್ತಾರೆ, ದಿ ಎಕ್ಸ್ಚೇಂಜ್ ಸ್ಲೀಪ್ ಫಾರ್ ದ ಈ ಎಂಟರ್ಟೈನ್ಮೆಂಟು. ರಾತ್ರಿ 3 ಗಂಟೆ ಮಲ್ಕೊಳ್ತಾರೆ ಮೊಬೈಲ್ ಆಗ್ಬಿಟ್ಟು, ಬೆಳಗ್ಗೆ ಅಗೇನ್ 8 ಗಂಟೆಗೆ ಇದ್ದು ಮತ್ತೆ ಆಫೀಸ್ಗೆ ಹೋಗ್ತಾರೆ. ಹೀಗಾಗಿ ಈ ಜೀವನ ಶೈಲಿಯಲ್ಲಿ ತುಂಬ ವ್ಯತ್ಯಾಸ ಮಾಡ್ಕೊಂಬಿಟ್ಟು ಸ್ಟ್ರೆಸ್ ಜಾಸ್ತಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ, ಇದೆಲ್ಲ ಇರೋದ್ರಿಂದ ಬಿ ಪಿ ಕಾಯಿಲೆ, ಕೊಲೆಸ್ಟ್ರಾಲ್ ಕಾಯಿಲೆ, ಶುಗರ್ ಕಾಯಿಲೆ ಇವೆಲ್ಲ ಬರ್ತಿದೆ. ಜೊತೆಗೆ ಬದಲಾದ ಆಹಾರ ಶೈಲಿ, ಆಹಾರ ಶೈಲಿನೂ ಈಗಲೇ ಹೇಳ್ಬಿಡ್ಲ. ಬದಲಾದ ಆಹಾರ ಶೈಲಿ ಅಂದರೆ, ಹಿಂದೆ ಎಲ್ಲ ಏನು ಊಟ ಮಾಡ್ತಾಯಿದ್ವಿ ನಾವೆಲ್ಲ ಚಿಕ್ಕವರಿದ್ದಾಗ, ಮಾಮೂಲಿಯಾಗಿ ಒಂದು ಮಾಮೂಲಿ ರೈಸು, ಒಂದು ಸ್ವಲ್ಪ ಚಪಾತಿ ಅಥವಾ ಮುದ್ದೆ, ಇದು ಮೂರೇ. ಸಾರು ಅಂದರೆ ಒಂದು ತರಕಾರಿ ಸಾರು, ಇದ್ಬಿಟ್ಟು ಇನ್ನೇನು ಇರ್ತಾನಲ್ಲ. ಹೊರಡೆ ಹೋದರೆ ಯಾವುದು ಹೋಟ್ಲು ಗೀಟ್ಲು ಏನು ಇರ್ತಾನಲ್ಲ, ಯಾವುದೇ ಬೇಕ್ರಿ ಯಾವುದೂ ಇರ್ತಾನಲ್ಲ. ನಾವೇನು ಮಾಡ್ತಿದ್ವಿ, ಊಟ ಮಾಡ್ತಿದ್ವಿ, ಆಟ ಆಡಿಕೊಂಡು ನಮ್ಮನ್ನೆಲ್ಲ ಸಾಯಂಕಾಲ ಆದ ಹುಡುಕ್ತಾಯಿದ್ರು. ಮಧ್ಯಾಹ್ನ ಊಟಕ್ಕೆ ಬರೋದೇ ಲೇಟು, ಎಲ್ಲೋ ಆಟ ಆಡ್ಕೊಂಡು ಕುಣಿತಾಯಿದ್ವಿ, ಎಳ್ಕೊಂಬರ್ತಾಯಿದ್ರು. ಮತ್ತು ರಾತ್ರಿ ಆದ ತಕ್ಷಣ ನಾವೆಲ್ಲೋ ಹೋಗ್ಬಿಡ್ತೇವೆ, ಮತ್ತೆ ಹುಡ್ಕೊಂಬರ್ತಾರೆ ಎಲ್ಲೋ ಏನು ಅಂತ. ಅಂದರೆ ನಾವು ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡೋದು, ಮನೆ ಕೂತ್ಕೊಂಡು ಮೊಬೈಲ್ ಆಡೋದು, ಆ ಥರ ಏನು ಪರಿಕರಗಳು ಇರಲಿಲ್ಲ ಅವಾಗ. ಈಗೇನಾಗಿದೆ ಅಂದರೆ, ಮಕ್ಕಳು ಯಾರು ಮನೆಯಿಂದ ಹೊರಡೇನೆ ಹೋಗಲ್ಲ, ತಳ್ಳಬೇಕು, ಹೋಗೋ ಎಕ್ಸೈಸ್ ಮಾಡೋಗು, ಹೊರಡೆ ವಾಕ್ ಮಾಡ್ಕೋ ಅಂದರೆ ಈಗ ಪರಿಸರ
0: ಮೊಬೈಲ್ನಲ್ಲಿ ಗೇಮ್ ಮಾಡೋದು
1: ಅದೇ ಆ ಥರ ಆಗ್ಬಿಟ್ಟಿದೆ. ಜೊತೆಗೆ ಪರಿಸರನೂ ಕೂಡ ಅವ್ರಿಗೆ ಯಾರಿಗೂ ಫ್ರೆಂಡ್ಸ್ ಇಲ್ಲ. ಮೊದಲ ಥರ ಫ್ರೆಂಡ್ಸು ಗೆಳೆಯರು ಯಾರಿಲ್ಲ, ಮೊದಲು ನಾವೆಲ್ಲಿದ್ದಾಗ ಹುಡುಗರು ಬಂದು ಎಳ್ಕೊಂಡು ಬಿಡ್ತಾರೆ ಮನೆಯಲ್ಲಿ, ಕೂತ್ಕೊಳ್ಳೋಕೆ ಬಿಡ್ತಾರಲ್ಲ. ಈಗ ಯಾರು ಫ್ರೆಂಡ್ಸೇ ಇಲ್ಲ. ಸೊ ಅಗೇನ್, ಇದೆಲ್ಲ ಈ ಜೀವನ ಶೈಲಿಯ ಬದಲಾವಣೆಗಳು. ಸೊ ಆಹಾರದಲ್ಲಿ ಏನಾಗಿದೆ ಅಂದರೆ, ಈಗೇನಾಗಿದೆ ಅಂದರೆ, ಮಕ್ಕಳೇನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಅವ್ರಿಗೆ ಎದ್ದ ತಕ್ಷಣ ಒಂದು ಹಾರ್ಲಿಕ್ಸು, ಬೋರ್ನ್ವಿಟಾ ನಮ್ಮ ಕೊಡ್ತಾರೆ. ಮತ್ತು ಬ್ರೇಕ್ಫಾಸ್ಟಲ್ಲಿ ಎಗೇನ್ ಎಲ್ಲ ಕಾರ್ಬ್ಸಲ್ಲಿ ಸ್ಯಾಂಡ್ವಿಚ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಎಲ್ಲ ಕಾರ್ಬ್ಸು, ಪ್ರೋಟೀನ್ಸ್ ಅಂತ ಏನೂ ಇಲ್ಲ. ಮತ್ತು ಅವ್ರಿಗೆ ಮಧ್ಯಾಹ್ನ ಟೈಮಲ್ಲಿ ಅವ್ರ ಬಾಕ್ಸಲ್ಲೂ ಕೂಡ ಮ್ಯಾಗಿ, ನೂಡಲ್ಸು, ಈ ಥರದ್ದೇ ಮೈದಾ ಐಟಮ್ಸೇ ಜಾಸ್ತಿ ಫುಡ್ನ ಪ್ಯಾಕ್ ಮಾಡಿ ಕಳಿಸ್ತಾರೆ. ಈವನ್ ವರ್ಕಿಂಗ್ ಅಡಲ್ಟ್ಸು ಕೂಡ ವರ್ಕಿಂಗ್ ಅಟ್ಮಾಸ್ಫಿಯರಲ್ಲಿ ಸ್ಯಾಂಡ್ವಿಚ್ಚು, ಬರ್ಗರು ಈ ಥರ ತಿಂತಾರೆ. ಯಾರು ಕೂಡ ಹೋಗಿ ಹಳೆ ಶೈಲಿ ಊಟ ತಿನ್ನಲ್ಲ, ಇಸ್ ಔಟ್ ಆಫ್ ಫ್ಯಾಷನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಊಟ ತಿಂತಾರೆ. ತಿರ್ಗಾ ಸಾಯಂಕಾಲ ಬರುವಾಗ ಕುಕ್ ಅಲ್ಲಿ ಮಧ್ಯೆ ಬ್ರೇಕ್ ಇದ್ದಾಗ ಕೋಕು, ಪೆಪ್ಸಿ ಈ ಥರ ಕುಡಿತಾರೆ. ಮತ್ತು ಮನೆಗೆ ಬರ್ತಾರೆ, ಮನೆಗೆ ಬಂದಾಗ ಏನು ಈವ್ನಿಂಗ್ ಸ್ನ್ಯಾಕು, ಮತ್ತು ರಾತ್ರಿ ಐಸ್ ಕ್ರೀಮು, ಚಾಕ್ಲೇಟ್ಸು ಇವೆಲ್ಲ. ಅಂದರೆ ಈ ಜೀವನ ನಮ್ಮ ಆಹಾರದಲ್ಲಿ ಅತಿ ಹೆಚ್ಚು ಇದು ಸಕ್ಕರೆ ಪ್ರಮಾಣ, ಉಪ್ಪಿನ ಪ್ರಮಾಣ ಜಾಸ್ತಿ, ಮತ್ತು ಫ್ಯಾಟ್ ಪ್ರಮಾಣ ಜಾಸ್ತಿ, ಪ್ರೋಟೀನ್ಸ್ ತುಂಬ ಕಡಿಮೆ. ಇದು ನಮ್ಮ ಆಹಾರ. ಎಲ್ಲೂ ಕೂಡ ವೆಜಿಟೇಬಲ್ಸ್ ಇಲ್ಲ, ಎಲ್ಲೂ ಕೂಡ ಫ್ರೂಟ್ಸ್ ಇಲ್ಲ. ಇಲ್ಲ ಅನ್ನೋದು ಇಂಪಾರ್ಟೆಂಟ್, ಯಾಕಂದರೆ ಇದಿಲ್ಲ, ಇದ್ರ ಬಗ್ಗೆ ನಮ್ಗೆ ಅರ್ಥ ಇಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ವೆಜಿಟೇಬಲ್ಸು, ಫ್ರೂಟ್ಸ್ ಇಸ್ ದ ಮೇನ್ ಥೀಮ್ ಆಫ್ ಫುಡ್ಡು, ಅದು ಮಿಸ್ಸಿಂಗ್. ಈಗ ಇದು ಬದಲಾದ ಆಹಾರ ಶೈಲಿ.
2: ಇದರೊಟ್ಟಿಗೆ ಸರ್, ನಿದ್ರಾಹೀನತೆ ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಈ ಕಾಯಿಲೆಗಳನ್ನು ಉತ್ಪತ್ತಿ ಮಾಡೋದ್ರಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಮಾತು ಹೇಳ್ಬೋದು.
1: ಹೌದು, ಇದು ನಿದ್ರಾಹೀನತೆ ಬಗ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸ್ಟಡಿ ಮಾಡಿದ್ದಾರೆ, ಅಂದರೆ ಯಾರಿಗೆ ಹಾರ್ಟ್ ಕ್ಯಾರಿಯರ್ ಜಾಸ್ತಿ ಇರುತ್ತೆ ಅಂತ. ದೇ ಆರ್ ಶೋನ್ ದಟ್ ದ ಪೀಪಲ್ ಹೂ ನೈಟ್ ಡ್ರೈವರ್ಸ್ ಇರ್ತಾರಲ್ಲ, ಟ್ಯಾಕ್ಸಿ ಡ್ರೈವರ್ಸು, ನೈಟ್ ಬಸ್ ಡ್ರೈವರ್ಸು,

0: ಸ್ಮೋಕಿಂಗ್ ದುಶ್ಚಟಗಳು ಹೇಳಬೇಕು ಅಂದರೆ ತುಂಬ, ಇದು ತುಂಬ ಪ್ರಮುಖವಾಗಿದ್ದು. ಮೊದಲೆಲ್ಲ ದುಶ್ಚಟ ಅಂದರೆ ಯಾರೋ ತುಂಬ ಕಡಿಮೆ ಇತ್ತು, ಹಿಂಗಾಗ್ಬಿಟ್ಟಿದೆ ಅಂದರೆ ಫ್ಯಾಷನ್ ಆಗ್ಬಿಟ್ಟಿದೆ. ಕಾಲೇಜ್ ಹುಡುಗರು, ಈ ಯಂಗ್ಸ್ಟರ್ಸ್, ಎಂಪ್ಲಾಯ್ಡ್ ಎಸ್ಪೆಷಲಿ 20, 20, 25 ಆಸುಪಾಸಿನ ಯುವಕರು, ಅವರಿಗೆ ಸ್ಮೋಕ್ ಮಾಡೋದಂದ್ರೆ ಇಟ್ಸ್ ಲೈಕ್ ಎ ಫ್ಯಾಷನ್,
1: ಸ್ಟೈಲ್
0: ಸ್ಟೈಲ್ ಸ್ಟೈಲ್ ಫ್ಯಾಷನ್.
1: ಸ್ಟೇಟ್ಮೆಂಟ್
0: ಹೇಳಬೇಕು ಅಂದರೆ ಫೀಮೇಲ್ಸಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಈಗ. ನೀವು ಬೆಂಗಳೂರಿಗೆ ಹೋಗಿದ್ರೆ ನೀವು ನೋಡೋಕೆ ಗೊತ್ತಾಗುತ್ತೆ, ಫೀಮೇಲ್ಸ್ ಸ್ಮೋಕಿಂಗ್ ಇಸ್ ಬಿಕಮ್ ವೆರಿ ವೆರಿ ಪ್ರಾಮಿನೆಂಟ್ ಇನ್ಕ್ರೀಸ್ ನಂಬರ್,
1: ಸಮಸ್ಯೆಯಾಗಿ
0: ಹ್ಯೂಜ್ ನಂಬರ್ಸ್
1: ಇದೆ ಇವಾಗ. ಹೌದು,
0: ಈ ಸ್ಮೋಕಿಂಗಿಂದ ಎಷ್ಟೊಂದು ಕಾಯಿಲೆಗಳು ಬರುತ್ತೆ ಅಂದರೆ ಅದು ಸ್ಮೋಕಿಂಗ್ ಬಗ್ಗೆನೇ 1 ಅವರ್ ಮಾತ್ರ, ಅಷ್ಟೊಂದು ಕೆಟ್ಟ ದುಶ್ಚಟ ಅಂದರೆ ಸ್ಮೋಕಿಂಗ್. ಸೊ ಅದರಲ್ಲಿ ಹಾರ್ಟ್ ಕಾಯಿಲೆ, ಸ್ಮೋಕ್ ಮಾಡೋರಿಗೆ ಹಾರ್ಟ್ ಕಾಯಿಲೆ 1-2 ರಿಂದ 3 ಪಟ್ಟು ಜಾಸ್ತಿ ಇರುತ್ತೆ. ಮತ್ತು ನಾವು ಸ್ಮೋಕರ್ಸ್ ನೋಡ್ತೀವಲ್ಲ, ಹಾರ್ಟ್ ಕಾಯಿಲೆ ನಾವು ಆ್ಯಂಜಿಯೋಗ್ರಾಮ್ ಮಾಡಿ ರಕ್ತನಾಳ ಹೇಗಿದೆ ನೋಡ್ತೀವಲ್ವ, ನಿಜವಾಗ್ಲು ಅತ್ಯಂತ ಭಯಾನಕವಾಗುತ್ತೆ. ನಮ್ಗೆ ಯಾವುದೇ ಡಾಕ್ಟ್ರಿಗೆ ಆ ಪೇಷಂಟ್ ಹಾರ್ಟ್ ಅಟ್ಯಾಕ್ ಪೇಷಂಟ್ ಸ್ಮೋಕರ್ ಅಂದ ತಕ್ಷಣ ನಮ್ಮ ಹಾರ್ಟ್ ಒಂದು ಬೀಟ್ ಸ್ಕಿಪ್ ಆಗ್ಬಿಡುತ್ತೆ, ಯಾಕಂದ್ರೆ ಭಯ ಆಗ್ಬಿಡುತ್ತೆ. ಯಾಕಂದರೆ ಅವರಿಗೆ ಮಲ್ಟಿಪಲ್ ಬ್ಲಾಕ್ಸ್ ಇದೆ ಸ್ಮೋಕರ್ಸಲ್ಲಿ, ರಕ್ತನಾಳ ಪೂರ್ತಿ ಕಾಯಿಲೆ ಬಿಡು, ರಕ್ತನಾಳ ಸಣ್ಣಕ್ಕಾಗ್ಬಿಡುತ್ತೆ. ನಾವು ಏನೇ ಆಪ್ರೇಷನ್ ಮಾಡಿದ್ರು ಸ್ಮೋಕರ್ಸಲ್ಲಿ ಅಷ್ಟೊಳ್ಳೆ ರಿಸಲ್ಟ್ಸ್ ಬರೋಲ್ಲ. ಅದರಿಂದ ದಯವಿಟ್ಟು ಈ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರೂ ಕೇಳೋದೇನೆಂದರೆ, ಸ್ಮೋಕ್ ಮಾಡಬೇಡಿ, ಸ್ಮೋಕಿಂಗ್ ಮಾಡೋರ ಜೊತೆಲಿ ಇರಬೇಡಿ, ಸ್ಮೋಕಿಂಗ್ ಇಲ್ಲೂ ಯಾರಿಗೂ ಮಾಡೋದ್ರ ಬಗ್ಗೆ ಎನ್ಕರೇಜ್ ಮಾಡಬೇಡಿ.
1: ಓಕೆ, ಕೇಳಿದ್ರೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಫೋನ್ ಕರೆಯನ್ನು ಮಾಡಬಹುದು ಅಥವಾ SMS ಕಳಿಸಬಹುದು. ಫೋನ್ ನಂಬರ್ 251-252-2251-508. ನಮ್ಮ SMS ಸಂಖ್ಯೆ 9480-858-2-3. ಪ್ರಶ್ನೆಗಳು ಇಂದಿನ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಇರಲಿ. ಹೃದಯಕ್ಕೆ ಹಿತ ನೀಡುವ ಸಂಗೀತವನ್ನು ಈ ಕಾರ್ಯಕ್ರಮದಲ್ಲಿ ಕೇಳಲಿದ್ದೇವೆ ಮತ್ತು ಕೇಶವಮೂರ್ತಿ ಅವರಿಂದ ಸಂಕೀರ್ಣ ಹೃದಯದ ತೊಂದರೆಗಳಿಗೆ ಚಿಕಿತ್ಸೆ ಪಡೆದಿರುವ ಕೆಲವು ರೋಗಿಗಳನ್ನು ಕೂಡ ನಾವು ಫೋನ್ ಮೂಲಕ ಮಾತಾಡಿಸಲಿದ್ದೇವೆ. ನೂತನವಾಗಿ ಕೇಸ್ ಕ್ಯಾಪ್ಸೂಲ್ ಮೂಲಕ ಜನಸಾಮಾನ್ಯರಿಗೆ ಒಂದು ಸಂದೇಶವನ್ನು ಕೂಡ ಕೊಡಲಿದ್ದೇವೆ. ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಈಗೊಂದು ವಿರಾಮವನ್ನು ತೆಗೆದುಕೊಳ್ಳೋಣ.
2: ಕ್ಯಾನ್ಸರ್ ಚಿಕಿತ್ಸೆಗೆ ಕೇವಲ ಒಂದು ಚಿಕಿತ್ಸಾ ವಿಧಾನ ಸಾಕಾಗೋದಿಲ್ಲ. ಸರಿಯಾದ ತಂಡ, ಪರಿಣತಿ ಮತ್ತು ಪ್ರತಿಯೊಂದು ಹಂತದಲ್ಲೂ ಸೂಕ್ತ ಆರೈಕೆ ಅಗತ್ಯ. ನಾರಾಯಣ ಹಾಸ್ಪಿಟಲ್ ಮೈಸೂರಿನಲ್ಲಿ ನಮ್ಮ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಸೇವೆಯಡಿ ಮೆಡಿಕಲ್, ಸರ್ಜಿಕಲ್ ಮತ್ತು ರೇಡಿಯೇಷನ್ ಆಂಕಾಲಜಿ, ಮಕ್ಕಳ ರಕ್ತಶಾಸ್ತ್ರ ಮತ್ತು ಕ್ಯಾನ್ಸರ್ ಶಾಸ್ತ್ರತಜ್ಞರ ತಂಡ ಒಂದಾಗಿ ಕಾರ್ಯನಿರ್ವಹಿಸ್ತಾ ಇದೆ. ರೋಗ ನಿರ್ಣಯದಿಂದ ಚಿಕಿತ್ಸೆ, ಚಿಕಿತ್ಸೆ ನಂತರದ ಫಾಲೋಅಪ್ ಆರೈಕೆಯವರೆಗೆ ಪ್ರತಿಯೊಬ್ಬ ರೋಗಿಯ ಅಗತ್ಯಕ್ಕೆ ತಕ್ಕಂತೆ ವೈಯಕ್ತಿಕ ಆರೈಕೆ. ನಿಮಗೆ ಅಥವಾ ನಿಮ್ಮ ಪ್ರೀತಿಪಾತ್ರರಿಗೆ ಕ್ಯಾನ್ಸರ್ ಚಿಕಿತ್ಸೆಯ ಅಗತ್ಯವಿದ್ದರೆ ಸರಿಯಾದ ತಂಡದೊಂದಿಗೆ ಮೊದಲ ಹೆಜ್ಜೆ ಇಡಿ. ನಾರಾಯಣ ಹಾಸ್ಪಿಟಲ್ ಮೈಸೂರು, ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ. ಇಂದೇ ನಮ್ಮ ಆಂಕಾಲಜಿ ತಂಡವನ್ನು ಸಂಪರ್ಕಿಸಿ. ಸಂಪರ್ಕ ಸಂಖ್ಯೆ 1800-300-309.

0: ಕೇಳುಗ್ರಿ, ಈಗ ಒಂದು ಕರೆ ಇದೆ. ಹಲೋ
1: ಹಲೋ
0: ಹಲೋ, ಆಕಾಶವಾಣಿ ಹೇಳಿ, ನಿಮ್ಮ ಹೆಸರು?
1: ನನ್ನ ಹೆಸರು ಪದ್ಮಾ ಶಶಿಧರ್ ಅಂತ.
0: ಹಾಂ,
1: ಇಲ್ಲೇ ಮೈಸೂರಿಂದಾನೇ ಮಾತಾಡ್ತಾ ಇರೋದು. ಹಾಂ
0: ಹಾಂ ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿ.
1: ಕೊಡಿ,
2: ಮಾತಾಡಿ.
1: ನಮಸ್ಕಾರ ಡಾಕ್ಟರ್ ಕೇಶವಮೂರ್ತಿ ಅವ್ರಿಗೆ, ವಿಶ್ವಾಸದೆಯ ದಿನದ ಶುಭಾಶಯಗಳು.
2: ನಮಸ್ಕಾರ.
1: ನನ್ನ ಹೆಸರು ಪದ್ಮಾ ಅಂತ. ನನಗೆ ಆಕ್ಚುಲಿ ನಾನು ನನಗೆ 26 ಇಯರ್ಸ್ ಇಂದನೂ ನನಗೆ 26 ಇಯರ್ಸ್ ಇದ್ದಾಗಿಂದನೂ

0: ಬಿ ಶುಗರ್ ಹಾರ್ಟ್ ಪ್ರಾಬ್ಲಮ್ ಇದೆ. ಈಗ ಜಂಕ್ ಫುಡ್ಗಳು ಅದೆಲ್ಲ ಅಂತ ಹೇಳ್ತಾರಲ್ಲ, ಅದೆಲ್ಲ ನಮ್ಮ ಹಾರ್ಟ್ ಇದಕ್ಕೆ ಏನಾದರೂ ತೊಂದರೆ ಆಗತ್ತಾ?
1: ಓಕೆ, ತುಂಬ ಪ್ರಸ್ತುತವಾದ ಪ್ರಶ್ನೆ ಕೇಳಿದ್ದೀರಾ. ಜಂಕ್ ಫುಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ. ಸೊ ಜಂಕ್ ಫುಡ್ ಅಂತ ಎಲ್ಲ ಕಡೆಯೂ ಪೇಪರ್ಲಿ ಟಿ ವಿನೆಲ್ಲ ಬರ್ತಾ ಇರುತ್ತೆ, ಬಟ್ ಜನಗಳಿಗೆ ಜಂಕ್ ಫುಡ್ ಅಂದರೆ ಏನು ಗೊತ್ತಿಲ್ಲ. ಜಂಕ್ ಫುಡ್ ಅಂದರೆ ಏನು ಅಂದರೆ, ಯಾವುದೇ ಆಹಾರದಲ್ಲಿ ಈ ವಿಟಮಿನ್ಸು, ಮಿನರಲ್ಸು, ಫೈಬರ್ಸು, ಪ್ರೋಟೀನ್ಸು ಯಾವುದೂ ಇಲ್ಲದೆ ಬರೀ ಸಕ್ಕರೆಯ ಅಂಶ ಇರುವಂಥ ಆಹಾರಗಳಿಗೆ ಜಂಕ್ ಫುಡ್ ಅಂತ ಹೇಳ್ತೀವಿ. ಜಂಕ್ ಫುಡ್ಡಲ್ಲಿ ಎಕ್ಸಾಂಪಲ್ಸ್ ಅಂದರೆ ಈ ಐಸ್ ಕ್ರೀಮ್ಸು, ಚಾಕ್ಲೇಟ್ಸು, ಈ ಫ್ರೈಡ್ ಫುಡ್ಸು, ಈ ರೈಸ್ ಐಟಮ್ಸು ಇವೆಲ್ಲನೂ ಕೂಡ ಕಳಿಸಿ ಜಂಕ್ ಫುಡ್. ಈಗ ಫಾರ್ ಎಕ್ಸಾಂಪಲ್ ಮಸಾಲೆ ದೋಸೆನೂ ಕೂಡ ಜಂಕ್ ಫುಡ್ ಅಂತ ಹೇಳ್ತೀವಿ, ತುಂಬ ಆಯಿಲ್ ಹಾಕಿರ್ತಾರೆ ಬಟ್ ಓನ್ಲಿ ಕಾರ್ಬ್ಸ್ ಇರುತ್ತೆ. ಸೊ ಇವೆಲ್ಲನೂ ಕೂಡ ಜಂಕ್ ಫುಡ್. ಈ ಜಂಕ್ ಫುಡ್ ತೊಗೊಳೋದು ಏನಾಗುತ್ತೆ ಅಂದರೆ, ರುಚಿಕರವಾಗಿರುತ್ತೆ, ಪರ್ಸನ್ ಎಂಜಾಯ್ ಮಾಡ್ತಾರೆ, ಆದರೆ ಜಂಕ್ ಫುಡ್ ತೊಗೊಳೋರಿಗೆ ಏನಾಗುತ್ತೆ ಅಂದರೆ ಕೊಬ್ಬಿನ ಅಂಶ ಭಾಳ, ದೇಹದ ದೈಹಿಕ ಇದು ಫ್ಯಾಟ್ ಜಾಸ್ತಿ ಇದಾಗ ಅಕ್ಯುಮೇಟ್ ಆಗುತ್ತೆ, ಮತ್ತು ಯಾವುದೇ ರೀತಿಯ ನ್ಯೂಟ್ರಿಷನ್ನು, ವಿಟಮಿನ್ಸು, ಮಿನರಲ್ಸು ಯಾವುದೂ ಕೂಡ ದೇಹಕ್ಕೆ ಸಿಗಲ್ಲ, ಫೈಬರ್ಸ್ ಕಡಿಮೆ ಇರುತ್ತೆ. ಇದೆಲ್ಲರದ್ರಿಂದ ಮನುಷ್ಯನ ಬೊಜ್ಜುತನ ಜಾಸ್ತಿ ಆಗುತ್ತೆ, ಬೊಜ್ಜುತನ ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಬೊಜ್ಜುತನ ಜಾಸ್ತಿಯಾಗಿ ಬಿ ಪಿ ಕಾಯಿಲೆ, ಸಕ್ಕರೆ ಕಾಯಿಲೆಗಳು ಬರೋದಕ್ಕೆ ಅನುವು ಮಾಡಿಕೊಡುತ್ತೆ. ಇವನ್ನ ಜಂಕ್ ಫುಡ್ ಅಂತ ಹೇಳ್ತೀವಿ.
0: ಓಕೆ, ಮತ್ತೆ ಇನ್ನೊಂದು ಕ್ವಶನ್ ಏನಂತಂದ್ರೆ, ಇದು ಆರೋಗ್ಯಕರವಾಗಿ ಹಾರ್ಟ್ ಒಬ್ಬ ಮನುಷ್ಯಂಗೆ ಆರೋಗ್ಯಕರವಾಗಿರೋ ಫುಡ್ ಅಂತಂದ್ರೆ ಏನ್ ತಗೊಳ್ಬೇಕು?
1: ಓಕೆ, ಈಗ ಸ್ವಲ್ಪ ಹೊತ್ತಲ್ಲಿ ತಾನೇ ಈಗ ನಾನು ಆರೋಗ್ಯಕರ ಆಹಾರ ಅಂದ್ರೆ ಏನು ಮಾತಾಡಿದ್ದೆ. ಆರೋಗ್ಯಕರ ಆಹಾರ ಅಂದ್ರೆ ಒಂದೊಂದ್ಸರಿ ಇನ್ನೊಂದ್ಸರಿ ಸಂಕ್ಷಿಪ್ತ ಹೇಳ್ತೀನಿ. ಆರೋಗ್ಯಕರ ಆಹಾರ ಅಂದರೆ ಒಂದು ಸಮತೋಲನ ಆಹಾರ ಇರಬೇಕು. ಒಂದು ಊಟದಲ್ಲಿ ಒಬ್ಬ ಮನುಷ್ಯನಿಗೆ ಇಷ್ಟು ಒಂದು 30% ಅಷ್ಟು ಊಟದ ಕ್ಯಾಲೋರೀಸು, 30% ಫ್ರಮ್ ದ ಕಾರ್ಬ್ಸು, 30% ಫ್ರಮ್ ದ ಫ್ಯಾಟು, ಆ್ಯಂಡ್ 30% ಫ್ರಮ್ ದ ಪ್ರೋಟೀನ್ಸ್. ಈ ಥರ ಅಂದರೆ ಈ ಸ್ವಲ್ಪ ಕ್ಲಿಷ್ಟ ಸಿಂಪಲ್ ಹೇಳಬೇಕು ಅಂದರೆ, ಒಂದು ಊಟದಲ್ಲಿ ಬ್ಯಾಲೆನ್ಸ್ ಡೇಟಲ್ಲಿ ಒಂದು ಊಟದಲ್ಲಿ ತರಕಾರಿಗಳ ಪ್ರಮಾಣ ಒಂದು 30% ಆಫ್ ದ ಕಂಟೆಂಟ್ಸ್ ಬಿ ತರಕಾರಿಗಳಿರಬೇಕು, ಮತ್ತು ಪ್ರೋಟೀನ್ಸ್ ಇರಬೇಕು, ಮತ್ತು ಫ್ಯಾಟ್ ತುಂಬ ಕಡಿಮೆ ಇರಬೇಕು. ಆ ಫ್ಯಾಟು ಕೂಡ ಸ್ಯಾಚುರೇಟೆಡ್ ಫ್ಯಾಟ್ ಇರ್ಬೋದು. ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಯಾವುದು, ಅನಿಮಲ್ ಫ್ಯಾಟು, ಈ ತುಪ್ಪ, ಇವೆಲ್ಲ ಸ್ಯಾಚುರೇಟೆಡ್ ಫ್ಯಾಟ್ ಆಗುತ್ತೆ. ಸ್ಯಾಚುರೇಟೆಡ್ ಫ್ಯಾಟ್ನ ಆದಷ್ಟು ಕಡಿಮೆ ಮಾಡಬೇಕು. ಮತ್ತು ಈ ಫ್ರೂಟ್ಸ್ ಅನ್ನೋದನ್ನು ಊಟದಲ್ಲಿ ನಾವು ಒಂದು ಪಾರ್ಟಾಗಿ ಅದನ್ನು ಸೇರಿಸ್ಕೋಬೇಕು ಇನ್ಮೇಲೆ, ಯಾಕಂದರೆ ಫ್ರೂಟ್ಸ್ ಅನ್ನೋದು ನಮ್ಮ ಆಹಾರದಲ್ಲಿ ಪ್ರಮುಖವಾದ ಪಾರ್ಟ್ ನಾವು ಮಾಡ್ಕೋಬೇಕು. ನಮ್ಮ ನಮ್ಮ ಜೀವನ ಶೈಲಿನಲ್ಲಿ ಫ್ರೂಟ್ಸ್ ಅಂದರೆ ಬರೀ ಒಂದು ಬಾಳೆಹಣ್ಣು ತಿನ್ನೋದು ಊಟ ಆದಮೇಲೆ ಅಂತ ಅಂದ್ಕೊಂಡಿದ್ದಾರೆ, ಅದು ತಪ್ಪು ಕಲ್ಪನೆ. ಬಾಳೆಹಣ್ಣಿಗಿಂತನೂ ಕೂಡ ಎಲ್ಲ ಫ್ರೂಟ್ಸು ಪ್ರಪಂಚದಲ್ಲಿದೆ, ಎಲ್ಲ ಫ್ರೂಟ್ಸು ಭಗವಂತ ಕೊಟ್ಟಿದ್ದಾನೆ, ಬೇರೆ ಬೇರೆ ಕಲರ್ದು ಬೇರೆ ಬೇರೆ ಥರ ಫ್ರೂಟ್ಸ್ ಕೊಟ್ಟಿದ್ದಾನೆ. ಎಲ್ಲ ಫ್ರೂಟ್ಸ್ನ ಅಟ್ಲೀಸ್ಟ್ 2-3 ಟೈಪ್ಸ್ ಆಫ್ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಆ್ಯಪಲ್ ಆಗಿರ್ಬೋದು, ಮೂಸಂಬಿ, ಕಿತ್ತಲೆ ಹಣ್ಣು, ದಾಳಿಂಬೆ ಹಣ್ಣು, ಈ ಎಲ್ಲ ಫ್ರೂಟ್ಸು ಅಟ್ಲೀಸ್ಟ್ 2-3 ಫ್ರೂಟ್ಸ್ ಮಿಕ್ಸ್ ಮಾಡಿರುವಂಥ ಫ್ರೂಟ್ ಸರ್ವಿಂಗ್ಸು ಒಂದು ದಿನಕ್ಕೆ ಅಟ್ಲೀಸ್ಟ್ 4-5 ಬಾರಿ ತಿನ್ನಬೇಕು ಅಂತ ರೆಕಮೆಂಡೇಷನ್ ಇದೆ. ಇದನ್ನು ಕೇಳೋದು ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಬರೀ ಫ್ರೂಟ್ಸ್ ತಿನ್ನಕ್ಕೆ ಇಡೀ ದಿನಪೂರ್ತಿ ಕಳಿಬೇಕು ಅನ್ನೋ ಅನ್ನಿಸುತ್ತೆ. ಬಟ್ ಒಂದು ಹೊಸ ಅಧ್ಯಯನದ ಪ್ರಕಾರ ಒಬ್ಬ ಮನುಷ್ಯ 5 ಬಾರಿ 5 ಸರ್ವಿಂಗ್ಸ್ ಆಫ್ ಫ್ರೂಟ್ಸ್ ತಿಂದರೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸ್ 20% ಆಗಿದೆ, 20% ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅತ್ಯಂತ ರೋಚಕವಾದಂಥ ಒಂದು ಸಂಗತಿ ಇದು. ಸೊ ಈ ಥರ ಫ್ರೂಟ್ಸನ್ನು ನಮ್ಮ ಆಹಾರದಲ್ಲಿ ಸೇರಿಸ್ಕೋಬೇಕು. ಸೊ ನಮ್ಮ ಆಹಾರದಲ್ಲಿ ಸಮತೋಲನ ಆಹಾರ, ಪ್ರೋಟೀನ್ಸ್ ಇರಬೇಕು, ಕಾರ್ಬ್ಸ್ ಇರಬೇಕು, ಫ್ಯಾಟ್ ಲೆಸ್ ಇರಬೇಕು, ಫ್ರೂಟ್ಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು. ಇದು ಆರೋಗ್ಯಕರ ಆಹಾರ.
2: ಪದ್ಮಾವರೇ, ನೀವು ಡಾಕ್ಟರ್ ಕೇಶವಮೂರ್ತಿ ಅವ್ರ ಹತ್ರನೇ ಚಿಕಿತ್ಸೆಯನ್ನು ಪಡೆದವರು ಅಂತ ಗೊತ್ತಾಯಿತು. ಏನು ಸಮಸ್ಯೆ ಆಗಿ ನೀವು ಆಸ್ಪತ್ರೆಗೆ ಹೋದ್ರಿ, ಏನೇನು ಚಿಕಿತ್ಸೆ ನಿಮಗೆ ನೀಡಿದ್ರು ಅವರು ಅಂತ ನಮಗೆ ತಿಳಿಸ್ಬೋದಾ?
0: ಖಂಡಿತ ಖಂಡಿತ ತಿಳಿಸ್ತೀನಿ ಮೇಡಮ್. ಆಕ್ಚುಲಿ ನಿಜ ಹೇಳಬೇಕಂತಂದ್ರೆ ನನಗೆ 26ನೇ, ಈಗ ನನಗೆ 54 ಇಯರ್ಸ್, ಬಟ್ ನನಗೆ 26 ಇಯರ್ಸ್ ಇದ್ದಾಗಲೇ ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಆಗಿ ಒಂದು 2-3 ಮಂತ್ಸ್ಗೆ 2 ಸತಿ ಸ್ಟ್ರೋಕ್ ಆಯ್ತು. ನಾನು ಅವಾಗ ಇಲ್ಲಿರ್ಲಿಲ್ಲ, ನಾನು ಬೇರೆ ಹೈದರಾಬಾದ್ ಅಲ್ಲಿ ಇದ್ದಿದ್ದು. ಬಟ್ ನನಗೆ ಅಲ್ಲಿಂದ ನನಗೆ ಡಾಕ್ಟರ್ ಕೇಶವಮೂರ್ತಿ ಅವ್ರನ್ನ ರೆಫರ್ ಮಾಡಿದ್ರು ಮೈಸೂರಲ್ಲಿ. ನನ್ನ ತಂದೆನೆ ರೆಫರ್ ಮಾಡಿದ್ರು. ನಾನು ಅಲ್ಲಿ ನನಗೆ ಅಷ್ಟೊಳಗೆ ಒಂದ್ಸತಿ ಆಂಜಿಯೋಗ್ರಾಮ್ ಆಗಿತ್ತು ಹೈದರಾಬಾದ್ ಅಲ್ಲಿ ಯಶೋಧ ಹಾಸ್ಪಿಟಲ್ ಅಲ್ಲಿ. ಬಟ್ ಅಲ್ಲಿ ಮೆಡಿಕೇಶನ್ ನನಗೆ ಸರಿ ಆಗ್ಲಿಲ್ಲ, ಹಂಗಾಗಿ ನಾನು ಇಲ್ಲಿ ಮೈಸೂರಿಗೆ ಬಂದು ನನ್ನ ಕೃಷ್ಣಮೂರ್ತಿ ಅವ್ರ ಹತ್ರ ತೋರ್ಸಿದ ಮೇಲೆ ನನ್ನ ಆಲ್ಮೋಸ್ಟ್ 10-12 ಇಯರ್ಸ್ ಇಂದ ನಾನು ಅವ್ರ ಪೇಷಂಟ್ ಮೈಸೂರಿಗೆ ಬಂದಾದ್ಮೇಲೆ ಇಲ್ಲಿ ತನಕ ನಾನು ಜೀವಂತವಾಗಿದ್ದೀನಿ ಅಂತಂದ್ರೆ

0: ದೇವ್ರೆ ಕಾರಣ ನಂಗೆ.
1: ಹ್ಮ್
0: ಇಲ್ಲಿ ತನಕನು ಅವ್ರು ಕೊಡ್ತಿರೋ ಮೆಡಿಸನ್ ನೇ ನಾನು ತಗೊಂಡ್ ಬರ್ತಾ ಇದೀನಿ. ಅವ್ರು ಹಿಂಗ್ ಹೇಳಿದ್ರು ಅದೇ ತರನೇ ಇದೀನಿ. ಮತ್ತೆ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು, ಟೆನ್ಷನ್ ಮಾಡ್ಕೊಳ್ಬಾರ್ದು ಎಲ್ಲ ಹೇಳಿದ್ರು. ನಾ ಅದೇ ರೀತಿನಲ್ಲೇ ನಾನ್ ಮ್ಯಾನೇಜ್ ಮಾಡ್ಕೊಂಡು ನನ್ ಲೈಫ್ ಲೀಡ್ ಮಾಡ್ತಾ ಇದೀನಿ. ಅವ್ರು ನನಗ್ ದೇವ್ರು ಮೇಡಮ್.
1: ಅಂದ್ರೆ ಅವರ ಹೇಳಿದ ಜೀವನ ಶೈಲಿ, ಆಹಾರ ಶೈಲಿ ಎಲ್ಲಾನು ಫಾಲೋ ಮಾಡ್ತಿದ್ದೀರಿ?
0: ಖಂಡಿತ ಫಾಲೋ ಮಾಡ್ತಾ ಇದೀನಿ. ಅವ್ರು ಏನ್ ದಾರಿ ಹೇಳಿದಾರೋ ಅದೇ ದಾರಿನಲ್ಲೇ ನಾನ್ ನಡ್ಕೊಂಡ್ ಬರ್ತಾ ಇದೀನಿ ಮೇಡಮ್.
1: ಈಗ ಹೇಗಿದ್ದೀರಾ ನೀವು?
0: ನಾನ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ನಾನ್ ಹೇಳ್ಕೊಳ್ತಾ ಇದೀನಿ. ಯಾಕೆಂತಾರೆ, ನಾನ್ ನಂದು ಏನೇ ಒಂದು ಇದಿದ್ರು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗ್ಲಿ, ಅದು ಫ್ಯಾಮಿಲಿ ಇದ್ದಿದ್ದು ಆಗ್ಲಿ, ಫ್ಯಾಮಿಲಿ ಪ್ರಾಬ್ಲಮ್ ಆಗ್ಲಿ, ಯಾವುದೇ ಒಂದನ್ನು ನಾನು ಏನು ಇದ್ ಮಾಡ್ಕೊಳ್ದೇನೆ. ಸರ್ ಹೆಂಗಿದೆ ಹೇಳಿದಾರೋ ಅದೇ ರೀತಿನಲ್ಲೇ ನಾನು ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಈಗ ಬದುಕಿದೀನಿ ಅಂದ್ರೆ ಅವರೇ ಕಾರಣ ಮೇಡಮ್.
1: ಓಕೆ ಓಕೆ, ಧನ್ಯವಾದಗಳು ಪದ್ಮ ಅವರೇ.
0: ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್.
2: ಎಸ್ ಎಂ ಎಸ್ ಮೂಲಕ ಕೆಲವು ಸಂದೇಶಗಳನ್ನು ಕಳಿಸಿದರೆ. ಶಶಿ, ಉಡುಪ, ವಿಜಯನಗರ, 4ನೇ ಹಂತ. ಡಾಕ್ಟರ್, ಹೃದಯ ಸಂಬಂಧಿ ಕಾಯಿಲೆ ತಡೆಗಟ್ಟಲು ಯಾವ ಯಾವ ಆಹಾರಗಳನ್ನು ತೆಗೆದುಕೊಳ್ಬೇಕು ಅಂತ ಕೇಳಿದ್ರು. ಬಹುಶಃ ನೀವು ಈ ಮುಂಚೆ ಮಾತನಾಡಿದ್ದ ವಿಷಯದಲ್ಲಿ ಅವರಿಗೆ ಎಲ್ಲ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಡಾಕ್ಟರ್ ಕೇಶವಮೂರ್ತಿ ಅವರು ಹೃದ್ರೋಗ ಸಮಸ್ಯೆಗಳ ಬಗ್ಗೆ ಚೆನ್ನಾಗಿ ಮಾಹಿತಿ ನೀಡ್ತಾ ಇದ್ದಾರೆ, ಆದರೆ ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಯಾರು ಅಷ್ಟಾಗಿ ಕಾಳಜಿ ವಹಿಸದೆ ನಾವೇ ನಿರ್ಲಕ್ಷಿಸುತ್ತೇವೆ. ಇದು ವಯಸ್ಕರ ಪಾಡಾದರೆ ಇನ್ನು ಇಂದಿನ ಜೆನ್ಜಿ ಪೀಳಿಗೆಯವರು ಯಾವ ಹಿತ್ತನವಚವನ್ನು ಕೇಳದೆ ಅಲಕ್ಷಿಸಿ ಸಮಸ್ಯೆಯನ್ನು ಸೃಷ್ಟಿಸಿಕೊಳ್ತಾರೆ. ಈ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕಾದ ಅಗತ್ಯವಿದೆ ಅಂತ ಮುಳ್ಳೂರು ಪ್ರಕಾಶ್, ಕನಕದಾಸ ನಗರ, ಮೈಸೂರು, ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ವಿ ಕಣ್ಣೂರು, ಗೋವಿಂದಾಚಾರಿ, ಕುವೆಂಪು ನಗರ, ಮೈಸೂರು. ಹಾರ್ಟನ್ನು ಆರೋಗ್ಯವಾಗಿ ಇಡುವಂತೆ ಯಾವ ವಯಸ್ಸಿನಿಂದ ಮುಖ್ಯವಾದ ಆರೋಗ್ಯ, ನಮ್ಮ ದೇಹದ ಯಾವ ಅಂಶಗಳನ್ನು ನಾವು ಗಮನಿಸಿಕೊಳ್ಳಬೇಕು, ಹಾಗೂ ಹಾರ್ಟನ್ನು ಹಾರ್ಟ್ಫುಲ್ ಆಗಿ ಇಡಲು ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತ ಕೇಳಿದ್ದಾರೆ. ಸೊ ಇವರ ಎಲ್ಲ ಪ್ರಶ್ನೆಗಳಿಗೂ ಈಗಷ್ಟೇ ನೀವು ಉತ್ತರವನ್ನು ಕೊಟ್ಟಿದ್ದೀರಾ.
3: ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ವಯಸ್ಸಿನಲ್ಲಿ ನಾವು ಆರೋಗ್ಯದ ಯಾವ ವಯಸ್ಸಿನಲ್ಲಿ ನಾವು ಕಾಳಜಿ ವಹಿಸಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಈಗೆಲ್ಲ ಅನ್ಕೊಂಡಿದ್ದಾರೆ ನಾವು ಹಾರ್ಟ್ ಕಾಯಿಲೆ ಅಂದ ತಕ್ಷಣ ವಯಸ್ಸಾದ್ಮೇಲೆ 50 ವರ್ಷ ಆದ್ಮೇಲೆ ಹಾರ್ಟ್ ಕಾಯಿಲೆ ಬರುತ್ತೆ, ಆವಾಗ ನಾವು ಹುಷಾರಾಗಬೇಕು ಅಂತ. ತಪ್ಪು ಕಲ್ಪನೆ. ಇನ್ಫ್ಯಾಕ್ಟ್ ವರ್ಲ್ಡ್ ವಾರ್ ಟೂನಲ್ಲಿ ಕೆಲವಷ್ಟು ಮಕ್ಕಳನ್ನ ಅಟಾಪ್ಸಿ ಮಾಡಿದೆ, ಚಿಕ್ಕ ಮಕ್ಕಳನ್ನ. ಆವಾಗ ಅವ್ರು ಏನು ಕಂಡುಹಿಡಿದಾರೆ ಅಂದರೆ ಈ ರಕ್ತನಾಳದ ಬ್ಲಾಕ್ಗಳು, ರಕ್ತನಾಳದ ಕಾಯಿಲೆಗಳು ತುಂಬ ಚಿಕ್ಕ ವಯಸ್ಸಲ್ಲೇ ಶುರುವಾಗುತ್ತೆ ಅಂತ ಕೆಲವು ಅಂಕಿಅಂಶಗಳು. ಚಿಕ್ಕ ವಯಸ್ಸಲ್ಲಿ ರಕ್ತನಾಳದ ಕಾಯಿಲೆಗಳು ಅಥ್ರೋಸ್ ತಿರೋಸ್ ಅನ್ನೋದು ಆ್ಯಸ್ ಅರ್ಲಿ ಆ್ಯಸ್ 8 to 10 ಇಯರ್ಸಲ್ಲಿ ಶುರುವಾಗುತ್ತೆ ಅಂತ ಕೆಲವು ಪ್ರೂಫ್ ಇದೆ ನಮ್ಮ ಹತ್ರ. ಸೊ ಅದರಿಂದ ಈ ಜೀವನ ಶೈಲಿ ಅನ್ನೋದು ನಮ್ಮ ಚಿಕ್ಕ ಮಕ್ಕಳಲ್ಲೇ ನಾವು ರೂಢಿಸ್ಕೋಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಜೀವನ ಶೈಲಿ ಯಾವ ಥರ ಅಂದರೆ ನಾವು ವಯಸ್ಸಾಗಿರೋರು ನಮ್ಮ ಮಕ್ಕಳನ್ನ ನಾವು ಫಿಸಿಕಲಿ ಆಕ್ಟಿವ್ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ. ನಾವೇ ಕೂತ್ಕೊಂಡು ಮನೇಲಿ ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಮಕ್ಕಳೇ ಹೊರಡಾಗ್ತಾರೆ. ಸೊ ಮಕ್ಕಳನ್ನ ಕರ್ಕೊಂಡು ಓಡಾಡಿಸೋದು, ಪಾರ್ಕ್ ಕರ್ಕೊಂಡು ಹೋಗೋದು, ಅಂಗಡಿ ಕರ್ಕೊಂಡು ಹೋಗೋದು, ಟೆಂಪಲ್ ಕರ್ಕೊಂಡು ಹೋಗೋದು, ಈ ಫಿಸಿಕಲ್ ಆಕ್ಟಿವ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಇವ್ರು ಏನಾಗ್ಬಿಟ್ಟಿದೆ ಅಂದರೆ ನಾನು ಬಿಸಿ, ನಾನು ಕೆಲಸ ಮಾಡ್ತೀನಿ, ನಾನು ರೆಸ್ಟ್ ಹೋಗ್ತೀನಿ, ಮಕ್ಕಳು ಅವ್ರ ಪಾಟಿಗೆ ಅವ್ರು ಇರ್ತಾರೆ ಅಂದರೆ ಆಗಲ್ಲ. ಸಿ, ಇದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗಬಾರ್ದು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಹಾರ್ಟ್ ಕಾಯಿಲೆಯಿಂದ ಬಳಲಬಾರ್ದು ಅಂತ ನಾವು ಈಗಲೇ ಸಂಕಲ್ಪ ಮಾಡಬೇಕು. ನಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಒನ್ಸ್ ಇನ್ ಎ ವೀಕ್, 1-15 ಡೇಸ್ ಅವ್ರನ್ನ ಒಂದು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋದು, ವಾಕಿಂಗ್ ಕರ್ಕೊಂಡು ಹೋಗೋದು, ಈ ಥರ ಫಿಸಿಕಲ್ ಆಕ್ಟಿವಿಟೀಸ್ ಇರುವಂಥ ಆ್ಯಕ್ಟಿವಿಟೀಸ್ನ ಹುರಿದುಂಬಿಸಿ ಮಾಡಿಸ್ಬೇಕು. ಆಮೇಲೆ ಸ್ಪೋರ್ಟ್ಸ್ ಎನ್ಕರೇಜ್ ಮಾಡಬೇಕು. ಮಕ್ಕಳಿಗೆ ಸ್ಪೋರ್ಟ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ಮಕ್ಕಳನ್ನ ನಾವು ಹುರಿದುಂಬಿಸಿ ಕಳಿಸ್ಬೇಕು. ಇದಕ್ಕೆಲ್ಲ ಅವ್ರು ಮೆಡಲ್ ತೊಗೊಂಬರಲಿ ಅಂತಲ್ಲ, ಅವ್ರ ಆರೋಗ್ಯಕ್ಕೋಸ್ಕರ ಈ ಸ್ಪೋರ್ಟ್ಸ್ ತುಂಬ ಮುಖ್ಯ. ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಈ ಸ್ಪೋರ್ಟ್ಸ್ ಬಗ್ಗೆ ನಾವು ಎನ್ಕರೇಜ್ ಮಾಡಬೇಕು.
1: ನೀವು ಹೇಳ್ತಿದ್ರಿ ಡಾಕ್ಟ್ರೆ, ಈಗ ಏನು ಫಿಟ್ನೆಸ್ ಆಗಿರಬೇಕು, ಫಿಟ್ ಆಗಿರಬೇಕು ಅಂತ. ಆದರೆ ಇತ್ತೀಚೆಗೆ ನಾವು 10ನೇ ಕ್ಲಾಸ್ ಮಗು ಶಾಲಾ ಕೊಠಡಿಯಲ್ಲಿ ಹೃದಯಾಘಾತ ಆಯಿತು, ಮತ್ತು ತುಂಬ ಫಿಟ್ನೆಸ್ ಫ್ರೀಕ್ ಇರೋ ಅಂಥ, ಜಿಮ್ ಮಾಡ್ತಿರೋ ಅಂಥ, ಸದಾ ವರ್ಕೌಟಲ್ಲಿ ಇರೋ ಅಂಥ ಯುವಕ ಯುವತಿಯರು ಅಥವಾ ಸೆಲೆಬ್ರಿಟೀಸ್ ಅಂತ ನಾವು ಏನು ಹೇಳ್ತೀವಿ ಕೆಲವರು, ಅವ್ರುಗಳು ಸಾವನ್ನಪ್ತಾ ಇದ್ದಾರೆ ಈ ಹೃದಯ ಕಾಯಿಲೆಯಿಂದ. ಇದಕ್ಕೆ ಏನು ಕಾರಣ ಇರಬಹುದು?
3: ಇದು ತುಂಬ ಪ್ರಸ್ತುತವಾದ ಪ್ರಶ್ನೆ, ತುಂಬ ನಾಗರಿಕರಿಗೆ ಕಾಡ್ತಿರುವಂಥ ಪ್ರಶ್ನೆ. ಯಾಕಂದರೆ ಜಿಮ್ಗೆ ಹೋಗ್ಬಿಟ್ರೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಈ ಪ್ರಶ್ನೆ ಬಗ್ಗೆ ಹೆಂಗೆ ಹೇಳ್ಬೋದು ಅಂದರೆ, ಈ ಥರ 10 ವರ್ಷ 15 ವರ್ಷ ಶಾಲಾ ಬಾಲಕಿಯರು ಹೃದಯಾಘಾತವಾಗಿ ಸಾವನ್ನಪ್ಪೋದು ತುಂಬ ತುಂಬ ಅಪರೂಪ. ಇದು ಅಂಥ ಕಾರಣ ಅಲ್ಲ, ಅದು ಅಂಥ ಪ್ರಮುಖವಾದ ಕಾರಣ ಅಲ್ಲ. ಮೆಜಾರಿಟಿ ಆಫ್ ದಿ ಈ ಮಕ್ಕಳಲ್ಲಿ ಹುಟ್ಟಿದಾಗಲೇ ಹಾರ್ಟಲ್ಲಿ ಕಾಯಿಲೆ ಇರುತ್ತೆ, ಹಾರ್ಟಲ್ಲಿ ಹೋಲ್ ಇರುತ್ತೆ, ಹಾರ್ಟಲ್ಲಿ ಬೇರೆ ಬೇರೆ ಕಾಯಿಲೆಗಳಿರುತ್ತೆ. ಅವ್ರನ್ನ ಅವ್ರು ಪತ್ತೆ ಹಚ್ಚಿರಲ್ಲ, ಚೆಕಪ್ ಮಾಡಿಸ್ಕೊಂಡಿರಲ್ಲ. ಅದರಿಂದ ಪ್ರತಿಯೊಬ್ಬ ಮಕ್ಕಳು ಕೂಡ ಶಾಲೆಗೆ ಹೋಗೋಕೆ ಮೊದಲು ಒಂದು ಹಾರ್ಟ್ ಚೆಕಪ್ ಆಗಲೇಬೇಕು. ಇದು ರೂಲ್, ಇದು ಬೇರೆ ದೇಶದಲ್ಲಿ ರೂಲ್ ಇದೆ. ಸ್ಕೂಲ್ ಹೋಗೋಕೆ ಮೊದಲು ಅವರಿಗೆ ಹೆಲ್ತ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅವ್ರು ಸ್ಕೂಲ್ ತೊಗೊಳ್ಳೋದು. ಸೊ ನಮ್ಮಲ್ಲಿ ಅದೆಲ್ಲ ಇಲ್ಲ. ನಮ್ಮಲ್ಲಿ ಈಗ ಹಾರ್ಟ್ ಕಾಯಿಲೆಗಳು 15-20

0: ವರ್ಷಕ್ಕೆ ಬಂದು ಕಂಡಿಡ್ತಾರೆ. ನಾ ಕೆಲವರು ಪ್ರೆಗ್ನೆಂಟ್ ಆದಾಗ ಹಾರ್ಟ್ ಕೇಲೆ ಗೊತ್ತಾಗುತ್ತೆ. ಇದು ನಮ್ಮ ದೇಶದಲ್ಲಿ ಇನ್ನೂ ಆ ಸಿಸ್ಟಮ್ಸ್ ಇನ್ನೂ ಬಂದಿಲ್ಲ.
1: ಓಕೆ.
0: ಈ ಜಿಮ್ ಹೋದಾಗ ಕೆಲವು ಟೈಮಲ್ಲಿ ಕೆಲವರೆಲ್ಲ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳಿದ್ರಲ್ಲ, ಅಗೇನ್ ಇದು ಏನಕ್ಕಾಗುತ್ತೆ ಅಂದರೆ, ಈ ಕೆಲವರಲ್ಲಿ ಅವ್ರಿಗೆ ಮೊದಲೇ ಹಾರ್ಟಲ್ಲಿ ಕೆಲವು ನ್ಯೂನತೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ, ಏನೂ ಚೆಕ್ ಮಾಡಿಸ್ಕೊಳ್ಳಲ್ಲ. ಮತ್ತು ಅವ್ರಿಗೆ ಹಾರ್ಟ್ಗಳು ಶುರುವಾಗಿರುತ್ತೆ, ಅವ್ರದ್ದು ಏನೋ ಸಿಮ್ಟಮ್ಸ್ಗೆ ಅವರೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಡ್ತಿರ್ತಾರೆ. ಆಮೇಲೆ ಡೈರೆಕ್ಟಾಗಿ ಜಿಮ್ಗೆ ಹೋಗ್ಬಿಟ್ಟಿದೆ, ಹೆವಿ ವರ್ಕಪ್ ಮಾಡಿದಾಗ ಈ ಥರ ಹಾರ್ಟ್ ಅಟ್ಯಾಕ್ ಸಂಭವಗಳಿರುತ್ತೆ, ಹೃದಯ ಬಡಿತ ಏರ್ಪೇರ್ ಆಗುತ್ತೆ, ಕಾರ್ಡಿಯಾಕ್ ಅರೆತ್ಮಿಯಾಸ್ ಆಗುತ್ತೆ. ಇನ್ನೂ ಒಂದು ಕಾಯಿಲೆ ಬಗ್ಗೆ ತಿಳ್ಕೋಬೇಕು, ಕೆಲವರಿಗೆ ಬರ್ತೇ ಇರುತ್ತೆ ಒಂದು ಹೈಪೋಟ್ರೋಫಿಕ್ ಕಾರ್ಡಿಯೋ ಮಯೋಪತಿ ಅಂತ ಒಂದು ಕಾಯಿಲೆ ಇರುತ್ತೆ. ಈ ಕಾಯಿಲೆಯಿಂದ ಏನು ಸಿಮ್ಟಮ್ಸ್ ಗೊತ್ತಾಗಲ್ಲ, ಅದನ್ನು ನಾವು ಚೆಕ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹೊರತು ಇಲ್ಲ ಗೊತ್ತಾಗಲ್ಲ.
1: ಓಕೆ.
0: ಈ ಥರ ಪರ್ಸನ್ಸ್ ಹೋಗಿ ಹೆವಿ ಎಕ್ಸಸೈಸು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ರನ್ನಿಂಗ್ ಎಲ್ಲ ಮಾಡಿದಾಗ ಕೆಲವು ಟೈಮಲ್ಲಿ ಕಾರ್ಡಿಯಾಕ್ ಅರೆತ್ಮಿಯಾಸ್ ಆಗಿ ಅವರು ಕೊಲ್ಯಾಪ್ಸ್ ಆಗೋ ಚಾನ್ಸ್ ಇರುತ್ತೆ. ಇವೆಲ್ಲನೂ ಒಟ್ಟುಗೂಡಿಸಿದ್ರೆ ಮೇ ಬಿ 1 or 2% ಡೆತ್ ಬರುತ್ತೆ ಹೊರತು ಮೇಜರ್ ಪ್ರಾಬ್ಲಮ್ ಅಲ್ಲ. ಇದ್ರ ಬಗ್ಗೆ ಜನಗಳು ಆತಂಕ ಪಡೋದು ಬೇಕಾಗಿಲ್ಲ. ಈವನ್ ಆತಂಕ ಇದ್ದರೆ ಒಂದು ಸಿಂಪಲ್ ಚೆಕಪ್, ಒಂದು ಸ್ಮಾಲ್ ಪ್ಯಾಕೇಜ್, ಈಗ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಎಲ್ಲ ಹಾಸ್ಪಿಟಲ್ ಸೇರಿಕೊಂಡ್ರೆ, ವಿ ಆರ್ ಡೂಯಿಂಗ್ ಎ ಹೆಲ್ತ್ ಚೆಕಪ್ ಪ್ಯಾಕೇಜ್ ಫಾರ್ ವೆರಿ ನಾಮಿನಲ್ ಚಾರ್ಜ್. ನೀವು ಒಂದು ಬರ್ಗರ್ ಚಾರ್ಜಲ್ಲಿ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಬಿಡ್ಬೋದು, ಆ ಥರ ಇದೆ ಈಗ. ಸೊ ಆ ಥರ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ರೆ ನಿಮ್ಮ ಈ ಎಲ್ಲ ನ್ಯೂನತೆಗಳು ಕಂಡಿಬೋದು, ಈ ಥರ ಅನಾಹುತಗಳನ್ನ ತಡೆಗಟ್ಬೋದು ನಾವು.
1: ಓಕೆ. ಕರೆಯಲ್ಲಿ ಅನ್ನಪೂರ್ಣ ಅನ್ನೋರು ಇದ್ದಾರೆ. ಹಲೋ ಹಲೋ, ಆಕಾಶವಾಣಿ. ನಮಸ್ತೆ ಅನ್ನಪೂರ್ಣ ಅವರೇ, ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ ಮೇಡಮ್.
1: ಮಾತಾಡಿ, ಡಾಕ್ಟರ್ ಕೇಶವಮೂರ್ತಿ ಅವರಿದ್ದಾರೆ, ನಿಮ್ಮ ಅನುಭವಗಳನ್ನ ಹೇಳಿ.
0: ಮಾತಾಡಿ ಮಾ.
2: ನಮಸ್ತೆ ಸರ್.
0: ನಮಸ್ಕಾರ
2: ಸರ್. ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಏಜ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸರ್, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ರೀಸನ್ ಹೇಳ್ತೀರಾ ಸರ್?
0: ಓಕೆ.
2: ಸೊ ಸಣ್ಣ ವಯಸ್ಸಲ್ಲೇ ಅಂತ, ಮತ್ತೆ ಹೆಂಗೆ ತಡೆಗಟ್ಕೊಳ್ಳೋದು ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಗೆ ಯೂಸ್ ಆಗುತ್ತೆ ಸರ್.
0: ಆಯ್ತಮ್ಮ. ಈಗ ತಾನು ಅದೇ ಪ್ರಶ್ನೆಯನ್ನು ನಾವು ಮಾತಾಡಿದ್ವಿ, ಯಂಗೇಜಲ್ಲಿ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂದರೆ ಆಹಾರ ಶೈಲಿ, ಜೀವನ ಶೈಲಿ ಬದಲಾವಣೆಗಳು, ಸ್ಮೋಕಿಂಗ್ಸು, ಸ್ಟ್ರೆಸ್ಸು, ನಿದ್ದೆ ಅಲ್ದಿರೋದು, ಎಲ್ಲ ಡೀಟೇಲ್ ಮಾತು, ಇವೆಲ್ಲ ಕಾರಣಗಳಿಂದನೇ ಹಾರ್ಟ್ ಅಟ್ಯಾಕ್ ಆಗ್ತಿರೋದು. ಸೊ ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಸ್ ಇಂಪಾರ್ಟೆಂಟ್ ಥಿಂಗ್, ಸ್ಟ್ರೆಸ್ಸು ಇವೆಲ್ಲ ಸೇರಿಕೊಂಡು ಯಂಗೇಜಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ತಡೆಗಟ್ಟಬೇಕು ಅಂದರೆ ಈ ಜೀವನ ಶೈಲಿಗಳು, ನಮ್ಮ ಆಹಾರ ಪದ್ಧತಿ, ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ಕೋಬೇಕು, ಇವನ್ನೆಲ್ಲ ಮಾಡಿದ್ರೆ ಆಲ್ಮೋಸ್ಟ್ 80% ಹೃದಯಾಘಾತಗಳನ್ನ ನಾವು ತಡೆಗಟ್ಬೋದು.
1: ಅನ್ಪೂರ್ಣ ಅವರೇ, ನಿಮ್ಮ ಅನುಭವ ಅಂದ್ರೆ ನೀವು ಹೃದಯ ಚಿಕಿತ್ಸೆಯನ್ನ ಪಡೆದಂತ ಅನುಭವವನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ತೀರಾ?
2: ಸರ್ದು ಕೇಶವಮೂರ್ತಿ ಸರ್ದು ತುಂಬಾ ಚೆನ್ನಾಗಿದೆ ಮೇಡಮ್ ಟ್ರೀಟ್ಮೆಂಟ್. ಚೆನ್ನಾಗಿ ಪೇಷಂಟ್ ಅಲ್ಲೂ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿ ಟ್ರೀಟ್ಮೆಂಟು ಚೆನ್ನಾಗಿದೆ ಮೇಡಮ್. ನಾನು ಒಂದು 5 ವರ್ಷದಿಂದ ಸರ್ ಹತ್ರನೇ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ನನ್ನ ಮದರಿಗೂ ಕೂಡ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಮೇಡಮ್ ರಿಕವರಿ ಎಲ್ಲ.
1: ಓಕೆ ಓಕೆ. ಏನ್ ಸಮಸ್ಯೆ ಆಗಿತ್ತು?
2: ನನ್ನ ಮದರಿಗೆ ಬಿ ಪಿ ಶುಗರ್ ಇದೆ ಮೇಡಮ್, ಸರ್ 5 ಇಯರ್ಸ್ ಇಂದಾನು ನೋಡ್ತಾ ಇದಾರೆ ಮೇಡಮ್, 5 ವರ್ಷದಿಂದಾನು ಸರ್ ಚಿಕಿತ್ಸೆ ಮಾಡ್ತಾ ಇದಾರೆ ಮೇಡಮ್.
1: ಓಕೆ ಓಕೆ, ಧನ್ಯವಾದಗಳು ಅನ್ಪೂರ್ಣ ಅವರೇ.
2: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
3: ಸರ್, ಒಂದು ಕೇಸ್ ಕ್ಯಾಪ್ಸೂಲ್ ನೋಡೋಣ ಇವಾಗ. ಸೊ ನಮ್ಮ ಕೇಳಿಗರಿಗೂ ಹೇಳ್ಬಿಡೋಣ, ನಾನೇ ಒಬ್ಬ ರೋಗಿಯಾಗಿ ನಿಮ್ಮೆದುರಿಗೆ ಇವತ್ತು ಕೂತಿದ್ದೀನಿ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ. ಸರ್, ನನ್ನ ಹೆಸರು ಮನೋಜ್ ಅಂತ, ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ರೀಸೆಂಟಾಗಿ ನನ್ನ ಬಿ ಪಿ 150-90 ಇದೆ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹೇಳಿದರು ಸರ್. ನಿನ್ನೆ ಸ್ವಲ್ಪ ಹೊಟ್ಟೆ ನೋವು, ಎದೆಯಲ್ಲಿ ಉರಿ ಬರೋ ಥರ ಆಗ್ತಿತ್ತು, ರಾತ್ರಿ ಔಟ್ಸೈಡ್ ಊಟ ಮಾಡಿದ್ದೆ, ರಾತ್ರಿ ಊಟ ಮಾಡಿದ್ದೆ ತುಂಬ ಲೇಟಾಗಿತ್ತು, ಒಂದು ಪಾರ್ಟಿ ಇತ್ತು, ಹಾಗಾಗಿ ಇರ್ಬೋದು ಅಂತ ಅಂದ್ಕೊಂಡ್ರೆ ಇ ಸಿ ಜಿ ಮಾಡಿ ನೋಡಿದ್ರು ನಾರ್ಮಲ್ ಇದೆ ಅಂತ ಹೇಳಿದ್ರು. ಆದ್ರೂ ಸಿಂಪ್ಟಮ್ಸ್ ಕಮ್ಮಿ ಆಗಿಲ್ಲ, ನೀವು ಅಡ್ಮಿಷನ್ ಆಗಿ ನೀವು ಸೀರಿಯಲ್ ಇ ಸಿ ಜಿ ಅಂತ ಏನೋ ಮಾಡಬೇಕು ಅಂತಂದರು, ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡಬೇಕು ಅಂತಂದರು. ನಾನು ಎಲ್ಲ ನಾರ್ಮಲ್ ಆಗಿದೆ ಅಂದಮೇಲೆ ನಾನು ಯಾಕೆ ಅಬ್ಸರ್ವೇಷನ್ ಉಳ್ಕೋಬೇಕು ಅಂತ ನನಗೆ ಡೌಟ್ ಆಯಿತು. ನಾನು ಹೋಗ್ಬಿಟ್ಟು ಈಗ ನಿಮ್ಮನ್ನು ನೋಡ್ತಾ ಇದ್ದೀನಿ, ಬಟ್ ಇನ್ನೂ ನನಗೆ ಸಿಂಪ್ಟಮ್ಸ್ ಕಮ್ಮಿ ಆಗಿಲ್ಲ ಸರ್, ನಿಮ್ಮ ಅಭಿಪ್ರಾಯ ಹೇಳಿ ಸರ್.
0: ನಾನು ಅಭಿಪ್ರಾಯ ಹೇಳಕ್ಕೆ ಬಂದರೆ ನನಗೆ ಇನ್ನೂ 2 ಪ್ರಶ್ನೆ ಬೇಕು. ನಿಮ್ಮ ವಯಸ್ಸು ಎಷ್ಟಿದೆ
3: ಸರ್? 45 ಸರ್.
0: 45. ಸ್ಮೋಕ್ ಮಾಡೋ ಅಭ್ಯಾಸ ಇದೆಯಾ?
3: ಸ್ಮೋಕಿಂಗ್ ಅಕೇಷನಲ್ ಆಗಿ ಮಾಡ್ಬೋದು ಸರ್.
0: ಓಕೆ. ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಯಾರಿಗಾದ್ರು ಹಾರ್ಟ್ ಕಾಯಿಲೆ ಇದೆಯಾ?
3: ನಮ್ಮ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ.
0: ನಿಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆದರೆ ನಿಮ್ಮ ತಂದೆಯ ವಯಸ್ಸು ಎಷ್ಟು?
3: 68 ವರ್ಷ ಇರ್ಬೋದು ಸರ್.
0: ಈ ಪ್ರಶ್ನೆಗಳು ಏನಕ್ಕೆ ಪ್ರಸ್ತುತ ಅಂದರೆ, ಮನೆಯಲ್ಲಿ ಯಾರಿಗಾದ್ರು ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಅಟ್ಯಾಕ್ ಅಟ್ ಯಂಗ್ ಏಜ್ ಇನ್ ದ ಫ್ಯಾಮಿಲಿ, ಎಸ್ಪೆಷಲಿ ಫಾದರ್ ಲೆಸ್ ದೆನ್ 60 ಇಯರ್ಸ್, ಮದರ್ ಲೆಸ್ ದೆನ್ 50 ಇಯರ್ಸ್, ಅಥವಾ ಫಸ್ಟ್ ರಿಲೇಟಿವ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ, ಇವನ್ನ ಸಿಗ್ನಿಫಿಕೆಂಟ್ ಫ್ಯಾಮಿಲಿ ಹಿಸ್ಟ್ರಿ ಅಂತೀವಿ. ಅಂದರೆ ದೀಸ್ ಪೀಪಲ್ ವಿಲ್ ಹ್ಯಾವ್ ಎ ಜೆನೆಟಿಕ್ ಪ್ರಿಡಿಸ್ಪೋಷನ್ ಫಾರ್ ದ ಹಾರ್ಟ್ ಅಟ್ಯಾಕ್. ಎರಡನೇದೇನು ಅಂದರೆ, ಸ್ಮೋಕಿಂಗ್ಸ್ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ವಯಸ್ಸು, ಸಂಬಡಿ ಹೂ ಇಸ್ ಮೋರ್ ದೆನ್ 50 ಇಯರ್ಸ್ ಆಗಿದ್ರೆ ಬಿ ಟೇಕ್ ಇಟ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಸೊ ಇವೆಲ್ಲನೂ ಕೂಡಿಸಿದಾಗ ದ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ವಿತೌಟ್ ಎನಿ ಸಿಂಪ್ಟಮ್ಸ್ ಸ್ವಲ್ಪ ಇರುತ್ತೆ ಎಷ್ಟಿರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ASCVD ರಿಸ್ಕ್ ಅಂತ, ASCVD ರಿಸ್ಕ್ ಅಥ್ರೋಸ್ಟೋರಿಟಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸ್ಕ್ ಡಿಸೀಸ್ ರಿಸ್ಕ್ ಎವಾಲ್ಯೂಷನ್ ಅಂತ ಇದೆ. ಒಂದು ಮೊಬೈಲಲ್ಲಿ ಇದೆ, ಒಂದು ಆ್ಯಪ್ ಇದೆ. ಆ್ಯಪಲ್ಲಿ ನೀವೆಲ್ಲ ಆ್ಯಡ್ ಮಾಡಿದಾಗ ನಿಮ್ಮ ರಿಸ್ಕ್ ಎಷ್ಟಿದೆ ಅಂತ ಬರುತ್ತೆ. ಇದು ಮೊದಲನೇದು. ಎರಡನೇದು, ಎನಿ ಪೇಷಂಟ್ ಕಮ್ಸ್ ಟು ವಿತ್ ಈ ಥರ ಹೊಟ್ಟೆ ನೋವು, ಎದೆ ಉರಿ ಈ ಥರ ಬರುತ್ತೆ ಅಂದಾಗ ಮೊದಲನೇದಾಗಿ ಒಂದು ECG ಒಂದು ಬ್ಲಡ್ ಟೆಸ್ಟಲ್ಲಿ ಯಾವಾಗಲೂ ಪಾಸಿಟಿವ್ ಬರೋಲ್ಲ. ಬಿಕಾಸ್ ಈ ಹಾರ್ಟ್ ಕಾಯಿಲೆ ಸಿಂಪ್ಟಮ್ಸ್, ಹಾರ್ಟ್ ಕಾಯಿಲೆ ಶುರುವಾದಾಗ ವಿತಿನ್ 2-3 hours ಎಲ್ಲ ನೆಗೆಟಿವ್ ಇರುತ್ತೆ. ಆ 3 hours ಆದಮೇಲೆ ಇವೆಲ್ಲ ಒಂದೊಂದಾಗಿ ರೈಸ್ ಆಗಿ ಶುರುವಾಗುತ್ತೆ. ಸೊ ಫಸ್ಟ್ ಈವನ್ ಮೇಜರ್ ಹಾರ್ಟ್ ಅಟ್ಯಾಕ್ ಆದ ಪೇಷೆಂಟು ಕೂಡ ಇಫ್ ದ ECG ಡನ್ ವಿತಿನ್ 1 hour ECG ಮೇ ಬಿ ನಾರ್ಮಲ್, ಯುವರ್ ಬ್ಲಡ್ ಟೆಸ್ಟ್ ಮೇ ಬಿ ನಾರ್ಮಲ್. ಸೊ ಅದಕ್ಕೋಸ್ಕರ ಈ ಥರ ಪೇಷಂಟ್ಸ್ ಯಾವುದೇ ಟೈಮಲ್ಲಿ ನಿಮಗೆ ಡೌಟ್ ಇದ್ದಾಗ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಮೇ ಬಿ ಅನದರ್ 3-4 hours ಮತ್ತೆ ECG ಮತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ ಈ ಹಾರ್ಟ್ ಅಟ್ಯಾಕ್ನ ಕಂಡುಹಿಡಿಬೋದು. ಜೊತೆಗೆ ಹಾಸ್ಪಿಟಲ್ ಇರೋದ್ರಿಂದ ಆ ಥರ ಏನಾದರೂ ಟ್ರೀಟ್ಮೆಂಟ್ ಇಮಿಡಿಯೇಟ್ ಸಿಗುತ್ತೆ. ಸೊ ಫಸ್ಟ್ ಏನು ಅವ್ರಿಗೆ ಒಂದು ಪ್ರಿಕಾಷನ್ ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ಕ್ಲೋಪ್ರಿಡಗ್ರಲ್ಲು, ಆಟ್ರೋಸ್ಟಾಟಿನ್ನು, ಆಸ್ಪ್ರಿನ್ನು, ಹೆಪರ್ ಎಲ್ಲ ಕೊಟ್ಟಿರ್ತೀವಿ. ಬಿ ಪಿ ಸ್ವಲ್ಪ ಜಾಸ್ತಿ ಇದ್ದಾಗ ಸ್ವಲ್ಪ ಆಂಗ್ಸೈಟಿ ಮೆಡಿಸಿನ್ ಕೊಟ್ಟಿರ್ತೀವಿ. ಅವ್ರು ಹಾಸ್ಪಿಟಲ್ ಅಬ್ಸರ್ವೇಷನ್ ಇರ್ತಾರೆ, ಅವ್ರು ಇರೋದ್ರೆ ಸುಮ್ಮನೆ ಮಲ್ಕೊಂಡ್ರಲ್ಲ, ಇದೆಲ್ಲ ಮೆಡಿಸಿನ್ ಕೊಟ್ಟಿರ್ತೀವಿ. ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟದಾದರೆ ಈ ಮೆಡಿಸಿನ್ಸಿಂದನೇ ಹಾರ್ಟ್ ಅಟ್ಯಾಕು ಸಟ್ಲ್ ಆಗ್ಬಿಡುತ್ತೆ, ಜೊತೆಗೆ ಅದು ಪ್ರೋಗ್ರೆಸ್ ಆಗಲ್ಲ. ಅದಾದಮೇಲೆ 3 hours ಆದಮೇಲೆ ಏನಾದರೂ ಮಧ್ಯದಲ್ಲಿ ಈ ವೇಟಿಂಗ್ ಟೈಮಲ್ಲಿ ಏನಾದರೂ ಪೇಷಂಟ್ ಪ್ರಾಬ್ಲಮ್ ಜಾಸ್ತಿ ಆದರೆ ಇಮಿಡಿಯೇಟ್ ನಾವು ಮುಂದಿನ ಟ್ರೀಟ್ಮೆಂಟ್ ಕೊಡೋಕ್ಕೆ ಈಸಿ ಆಗುತ್ತೆ. ವಿತಿನ್ 1 hourಲ್ಲಿ ನಾವು ಈಗ ಹಾರ್ಟ್ ಅಟ್ಯಾಕ್ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಜನಗಳಿಗೆ ಅರ್ಥ ಮಾಡ್ಕೋಬೇಕು, ಯಾವುದೇ ಪೇಷಂಟ್ಸ್ಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ವಿತಿನ್ 1 hour ಅದನ್ನು ಪಿಕಪ್ ಮಾಡ್ತು. ಅಂದರೆ ಈ ಕೆಲವು ಟೈಮಲ್ಲಿ ECG ಗೊತ್ತಾಗ್ಬಿಡುತ್ತೆ, ಕೆಲವು ಟೈಮ್ ಬ್ಲಡ್ ಟೆಸ್ಟ್ ಗೊತ್ತಾಗ ಎಕೋ ಮಾಡ್ತೀವಿ ಗೊತ್ತಾಗುತ್ತೆ, ಸಿಂಪ್ಟಮ್ಸ್ ತುಂಬ ಸಿವಿಯರ್ ಇರುತ್ತೆ ಗೊತ್ತಾಗ್ಬಿಡುತ್ತೆ, ನಮಗೆ ಎಕೋ ಮಾಡಿದ್ರೆ ಗೊತ್ತಾಗ ECG ಕಾಣಿಸ್ಕೊಳುತ್ತೆ ಕೆಲವು ಟೈಮಲ್ಲಿ. ಈ ಸಣ್ಣ ಹಾರ್ಟ್ ಅಟ್ಯಾಕ್ಗಳಲ್ಲಿ ಲೇಟ್ ಆಗುತ್ತೆ, ಮೇಜರ್ ಹಾರ್ಟ್ ಅಟ್ಯಾಕ್ಸ್ ವಿತಿನ್ 1 hour ಎಲ್ಲ ಗೊತ್ತಾಗ್ಬಿಡುತ್ತೆ. ಆ ಥರ ಆಯಿತು ಅಂದರೆ ಇಮಿಡಿಯೇಟಾಗಿ ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ, ಆ ಮುಚ್ಚೋ ರಕ್ತನ ನಾವು ಓಪನ್ ಮಾಡ್ತೀವಿ ಪ್ರೊಸೀಜರ್ ಮಾಡಿ. ಆ ಥರ ಮಾಡ್ತಂದ್ರೆ ಅವರ ಹಾರ್ಟು ಸಂಪೂರ್ಣವಾಗಿ ಹಾರ್ಟ್ ಅಟ್ಯಾಕ್ ಇಲ್ದಿರೋ ಮನುಷ್ಯನ ಥರ ಆಗ್ಬಿಡ್ತಾರೆ ಅವರು, ಆಲ್ಮೋಸ್ಟ್ 100% ರಿಕವರಿ, ಹಾರ್ಟ್ ಇಸ್ ಬಿಕಮ್ ನಾರ್ಮಲ್. ಈ ಥರ ಒಂದು ಅವೇರ್ನೆಸ್ನ ಜನಗಳು ತಿಳ್ಕೊಳ್ಳೋದು ಒಳ್ಳೆಯದು.
3: ಹಾಗಾಗಿ ಈ ಸಿಂಪ್ಟಮ್ಸ್ ನನಗೆ ಇನ್ನೂ ಇರೋದ್ರಿಂದ ಅಬ್ಸರ್ವೇಷನ್ಲೇ ಇರಬೇಕು ಅಂತ.
0: ಖಂಡಿತ.
3: ಓಕೆ ಡಾಕ್ಟರ್ ಕೇಶವಮೂರ್ತಿ ಅವರೇ, ಈವಾಗ ನಾವು ನೋಡಿದಂಥ ಈ ಬಗೆಯ ಸಂದರ್ಭವನ್ನು ನಿಮ್ಮ ಪ್ರಾಕ್ಟೀಸ್ನಲ್ಲಿ ನೀವು ಎಷ್ಟು ಫ್ರೀಕ್ವೆಂಟಾಗಿ ನೋಡ್ತೀರಾ?
0: ಓಕೆ, ಇದು ತುಂಬಾ ನೋಡ್ತೀವಿ. ಅದ್ರ ಬಗ್ಗೆ ಒಬ್ಬೊಂದು ಎಕ್ಸಾಂಪಲ್ ಹೇಳ್ತೀನಿ ಬೇಕಾದ್ರೆ, ನನ್ನ ಪೇಷಂಟ್ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಒಂದು ಪೇಷಂಟ್ನ ಮಗ, ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಬ್ಯಾಂಗ್ಳೂರ್. ಅವನು ರಾತ್ರಿ 9 hours ನನ್ನ ಕ್ಲಿನಿಕ್ಗೆ ಪಿಜ್ಜಾ ತಿನ್ಬಿಟ್ಟು ಬಂದಿದ್ದೆ ನನ್ನ ಕ್ಲಿನಿಕ್ಗೆ. ಏನಂತ ಹೇಳ್ತಾರೆ, ಈಗ 1/2 hour ಬ್ಯಾಕ್ ಪಿಜ್ಜಾ ತಿಂದರೆ ನನಗೆ ಎದೆ ಉರಿತಾ ಇದೆ, ನನಗೇನು ಪ್ರಾಬ್ಲಮ್, ಒಂದು ಗ್ಯಾಸ್ಟಿಕ್ ಮಾತ್ರೆ ಬರ್ಕೊಡಿ ಅಂತ. ಈಸ್ ಜಸ್ಟ್ ಎ ಫ್ರೆಂಡ್ ಟು ಮೀ. ನಾನು ಹೇಳಿದೆ, ಇಲ್ಲಪ್ಪ ಒಂದು ECG ಮಾಡಿಸು ಅಂತ. ಇಲ್ಲ ಸರ್, ನನಗೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಡ್ಯಾಡ್ ಬರ್ತಾ ಇದ್ದು, ನಾನು ಸುಮ್ಮನೆ ಜೊತೆಗೆ ಬರ್ತಾ ಇದ್ದೆ, ಈಗ ಸುಮ್ಮನೆ ಒಂದು ECG ಮಾಡಿಕೊಡಿ ಸರ್ ಅಂತ, ಸುಮ್ಮನೆ ಒಂದು ಗ್ಯಾಸ್ಟಿಕ್ ಮಾತ್ರೆ ಬರ್ಕೊಡಿ ಸರ್ ಅಂತ. ನಾನು ಅಂದೆ, ನೋಡಪ್ಪ ECG ಮಾಡೋದು ನನ್ನ ಜವಾಬ್ದಾರಿ, ದಯವಿಟ್ಟು ಮಾಡು, ನೀನು ದುಡ್ಡು ಕೊಡಿದ್ರು ಪರವಾಗಿಲ್ಲ ಅಂತ ಜೋಕ್ ಮಾಡಿದೆ. ಯಾಕಂದರೆ ಓಲ್ ಫ್ಯಾಮಿಲಿ ನೋನ್ ಟು ಮೀ, ಯು ವೋಂಟ್ ಬಿಲೀವ್, ECG ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅವನಿಗೆ. ಅವನ್ನ ನನ್ನ ಕಾರಲ್ಲೇ ಕರ್ಕೊಂಡು ಹೋಗಿ ನಾರಾಯಣ ಹಾಸ್ಪಿಟಲಲ್ಲಿ ಆಂಜಿಯೋಪ್ಲಾಸ್ಟಿ ಮಾಡಿದೆ. ಅಂದರೆ ಇದೆ ನೋನ್ ಟು ಮೀ ಫ್ಯಾಮಿಲಿ ಫ್ರೆಂಡ್ಸ್, ಚೆನ್ನಾಗಿ ಈಗಲೂ ಚೆನ್ನಾಗಿದ್ದಾನೆ. ಅಂದರೆ ನಾವು ಯಾವುದೇ ಸಿಂಪ್ಟಮ್ಸ್ ಆದರೂ ಕೂಡ ಅದನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಅದನ್ನೇ ಈ ವಿಶ್ವಹೃದಯ ದಿನದ ಸಂದೇಶ. ಆನೆ ಪ್ಲೈನ್ ಸೈಟ್ ದ ಸಿಂಪ್ಟಮ್ಸ್ ಮೆ ನಾಟ್ ಬಿ ಆಬ್ವಿಯಸ್, ಸಿಂಪ್ಟಮ್ಸ್ ತುಂಬಾ ಸಪ್ಲ್ ಆಗಿರುತ್ತೆ. ಅದನ್ನು ಹೆಕ್ಕಿ ತೆಗೆದು ಒಂದು ಹಾರ್ಟ್ ಬೀಟ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದೆ, ಡೋಂಟ್ ಮಿಸ್ ಎ ಬೀಟ್.
3: ಓಕೆ, ಈಗ ಅದೇ ಥರದಲ್ಲಿ ಇನ್ನೊಂದು ಸಂದರ್ಭವನ್ನು, ಒಂದು ಕ್ಲಿನಿಕಲ್ ಕ್ಯಾಪ್ಸೂಲ್ ನೋಡೋಣ. ನಮ್ಮ ತೇಜಸ್ವಿನಿ ಅವರು ಇವಾಗ ರೋಗಿ ಆಗ್ತಾ ಇದ್ದಾರೆ.
1: ಸರ್, ನನ್ನ ಹೆಸರು ಪಂಕಜ ಅಂತ, ನಂಗೆ 36 years ಸರ್. ಇದುವರೆಗೂ BP ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ ಸರ್. ಗರ್ಭನಿರೋಧಕ ಮಾತ್ರ ಅವಾಗವಾಗ ತೊಗೊಳ್ತೀನಿ ಅನ್ನೋದು ಬಿಟ್ಟರೆ ಇನ್ಯಾವಾಗಲೂ ನಾನು ಯಾವುದೇ ಔಷಧಿ ಮಾತ್ರೆಯನ್ನು ತೊಗೊಳ್ಳೋದಿಲ್ಲ. ಮತ್ತು ಆಸ್ಪತ್ರೆ ಕೂಡ ಹೋಗಿಲ್ಲ, ನಾನು ಹೆರಿಗೆಗೆ ಬಿಟ್ಟರೆ ಇನ್ಯಾವಾಗಲೂ ಆಸ್ಪತ್ರೆಗೂ ಹೋಗಿಲ್ಲ. ಆದರೆ ಮೊನ್ನೆಯಿಂದ ಕಾಲು ಮತ್ತು ಮೀನ್ಕಂಡ ಎಲ್ಲ ತುಂಬ ನೋವ್ತಾ ಇದೆ ಸರ್, ಎದೆನೂ ಉರಿತಾ ಇತ್ತು. ನಮ್ಮ ಏರಿಯಾ ಹತ್ರ ಒಂದು ಕ್ಲಿನಿಕ್ನಲ್ಲಿ ತೋರಿಸ್ದೆ, ಏನೇನೋ ಹೆದರಿಸ್ಬಿಟ್ರು ಸರ್. ಕಾಲಲ್ಲಿ ಕ್ಲಾಟ್ ಇದೆಯಾ ನೋಡಬೇಕು, ಹಾರ್ಟ್ಗೂ ತೊಂದರೆ ಕೊಡಬಹುದು ಅಂತೆಲ್ಲ ಹೇಳ್ತಿದ್ದಾರೆ. ಇಷ್ಟು ವರ್ಷಗಳಲ್ಲಿ ಒಂದಿನೂ ಆಸ್ಪತ್ರೆಗೆ ಹೋಗದೇ ಇದ್ದಿದ್ದು ನಾನು, ಈ ಸಮಸ್ಯೆ ಎಲ್ಲ ಯಾಕೆ ಬರುತ್ತೆ? ಮತ್ತು ನಾನು ಪ್ಯೂರ್ ವೆಜಿಟೇರಿಯನು ಸರ್, ನನಗೆ ಕೊಲೆಸ್ಟ್ರಾಲು ಅಂತಾರೆ, ಹೆಂಗೆ ಕೊಲೆಸ್ಟ್ರಾಲ್ ಬರುತ್ತೆ ಸರ್?
0: ಓಕೆ ಪಂಕಜ್ ಅವರೇ, ಇದು ನಿಮ್ಮ ಪ್ರಶ್ನೆ ತುಂಬ ತುಂಬ ಚೆನ್ನಾಗಿದೆ. ಇದು ಮೊದಲನೇದಾಗಿ ಕೆಲವು ಫ್ಯೂ ಕ್ಲಾರಿಫಿಕೇಶನ್ ಕೊಡ್ತೀನಿ. ಹಾರ್ಟ್ ಕಾಯಿಲೆ ನನಗೆ ಮೊದಲಾವುದು ಇರಲಿಲ್ಲ, ಈಗ ಬಂದ್ಬಿಡ್ತಾ ಅಂತಂದರೆ ಎಷ್ಟೋ ಒಂದು ಪ್ರಾಬ್ಲಮ್ಸು ಸೈಲೆಂಟಾಗಿ ಶುರುವಾಗುತ್ತೆ. BP ಕಾಯಿಲೆ, ಶುಗರ್ ಕಾಯಿಲೆ, ಕೊಲೆಸ್ಟ್ರಾಲ್ ಕಾಯಿಲೆ, ಅದನ್ನೇ ಇವನ್ನೆಲ್ಲ ಸೈಲೆಂಟ್ ಕಿಲ್ಲರ್ಸ್ ಅಂತೀವಿ. ಸೈಲೆಂಟಾಗಿ ಶುರುವಾಗುತ್ತೆ, ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರಲ್ಲ, ಇದು ಮೊದಲನೇ ಆದಂಥ ಇಂಪಾರ್ಟೆಂಟ್ ಇದು ಮೆಸೇಜ್. ಎರಡನೇದು ವೆಜಿಟೇರಿಯನ್. ಸೊ ವೆಜಿಟೇರಿಯನ್ ಆದ ತಕ್ಷಣವೇ ಕೊಲೆಸ್ಟ್ರಾಲ್ ಬರಲ್ಲ, ನಾನ್ ವೆಜಿಟೇರಿಯನ್ ಮಾತ್ರ ಕೊಲೆಸ್ಟ್ರಾಲ್ ಬರುತ್ತೆ, ಅದು ಕೂಡ ತಪ್ಪು ಕಲ್ಪನೆ. ಸೊ ವೆಜಿಟೇರಿಯನ್ಸಲ್ಲೂ ಕೂಡ ಸ್ಯಾಚುರೇಟೆಡ್ ಫ್ಯಾಟ್, ನಾವು ತಿನ್ನುವಂಥ ತುಪ್ಪ, ಈ ಆಯಿಲ್ಗಳನ್ನ ಬಾಯ್ಲ್ ಮಾಡಿ ತಿನ್ನುವಾಗ ಟ್ರಾನ್ಸ್ಫೇಟ್ ಆ್ಯಸಿಡ್ಸು, ಮತ್ತು ಮಿಲ್ಕಲ್ಲಿರುವಂಥ ಫ್ಯಾಟು, ಸೊ ಇವೆಲ್ಲ ಸೇರಿಕೊಂಡಾಗ ಫ್ಯಾಟ್ ಇಸ್ ಫ್ಯಾಟ್. ಅದು ಯಾವುದೇ ಫ್ಯಾಟ್ ಆಗಿರ್ಬೋದು, ಸ್ಯಾಚುರೇಟೆಡ್ ಫ್ಯಾಟು ಅನ್ಸ ಅನಿಮಲ್ದು ಪ್ಲ್ಯಾಂಟ್ದು ಎಲ್ಲ ಸೇರಿಸ್ಕೊಂಡು ವಿ ಡಿವೈಡ್ ಟು ಕ್ಲಾಸಿಫಿಕೇಶನ್, ಸ್ಯಾಚುರೇಟೆಡ್ ಫ್ಯಾಟ್, ಅನ್ಸ್ಯಾಚುರೇಟೆಡ್ ಫ್ಯಾಟ್. ಈ ಸ್ಯಾಚುರೇಟೆಡ್ ಫ್ಯಾಟ್ ತಿಂದವ್ರಿಗೆ ಹೆಚ್ಚು ತಗೊಳ್ಳೋರಿಗೆ ಈ ಕೊಲೆಸ್ಟ್ರಾಲ್ ಚಾನ್ಸಸ್ ಬರೋ ಹೈ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಜೊತೆಗೆ ಜೆನೆಟಿಕ್ ಇಂಪಾರ್ಟೆನ್ಸ್, ಕೆಲವರಿಗೆ ಎಷ್ಟೊಂದು ಜನಕ್ಕೆ ಜೆನೆಟಿಕಲಿ ಅವ್ರ ಕೊಲೆಸ್ಟ್ರಾಲ್ ರೆಗ್ಯುಲೇಷನ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಅರ್ಲಿ ಏಜಲ್ಲಿನ 35-40 ವರ್ಷಕ್ಕೆ ಕೊಲೆಸ್ಟ್ರಾಲ್ ಹೈ ಆಗ್ಬಿಡುತ್ತೆ. ಇಲ್ಲಿ ಆಹಾರ ಮುಖ್ಯ ಅಲ್ಲ, ಆಹಾರದಲ್ಲಿರುವಂಥ ಫ್ಯಾಟ್ನ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿಯಿಂದ ಬಾಡಲಿ ಕಡಿಮೆ ಆಗ್ಬಿಡುತ್ತೆ, ಕೊಲೆಸ್ಟ್ರಾಲ್ ತನ್ನತಾನೇ ಜಾಸ್ತಿ ಆಗ್ಬಿಡುತ್ತೆ. ಸೊ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅನ್ನೋದು ಒಂದು ಆಹಾರ ಪದ್ಧತಿಯ ಹೊರತು, ವೆಜಿಟೇರಿಯನ್ ಆದ ತಕ್ಷಣ ನಿಮಗೆ ಕೊಲೆಸ್ಟ್ರಾಲ್ ನಾರ್ಮಲ್ ಇರೋಲ್ಲ, ಹಾರ್ಟ್ ಕಾಯಿಲೆ ಬರೋಲ್ಲ ಅಂತ ತಿಳ್ಕೊಳ್ಳೋದು ಶುದ್ಧ ತಪ್ಪು ಕಲ್ಪನೆ. ಎರಡನೇದು ಬಂತು ಅಂದರೆ, ಮೂರನೇದು ನೀವು ಹೇಳಿದಂಗೆ ಮೀನು ಕಂಡ ನೋವು, ಕಾಲು ನೋವು ಬರುತ್ತೆ, ವಿಪರೀತ ಕಾಲು ನೋವು, ಕಾಲು ಊದ್ಕೊಳ್ತಾ ಇದ್ರಲ್ಲ, ಇದು ಕೆಲವು ಟೈಮಲ್ಲಿ ಡೀಪ್ ವೇನ್ ಥ್ರೋಂಬೋಸಿಸ್ ಆಗಿರೋ ಚಾನ್ಸಸ್ ಇರುತ್ತೆ. ಕಾಲು ಊದ್ಕೊಂಡಿದ್ರೆ ಸಾಮಾನ್ಯವಾಗಿ ಈ ಡೀಪ್ ವೇನ್ ಥ್ರೋಂಬೋಸ್ ಆಗಿದ್ರೆ ಒಂದೇ ಕಾಲು ಊದ್ಕೊಂಡಿರುತ್ತೆ, ಎರಡು ಕಾಲು ಡೀಪ್ ವೇನ್ ಥ್ರೋಂಬೋಸ್ ತುಂಬ ಅಪರೂಪ. ಕೆಲವು ಟೈಮಲ್ಲಿ ಈ ರಕ್ತನಾಳದ ಕಾಯಿಲೆ, ಕಾಲಿನ ರಕ್ತನಾಳದ ಕಾಯಿಲೆ ಬಂದರೂ ಕೂಡ ಈ ಥರ ಕಾಲು ನಡೆಯುವಾಗ ಮೀನು ಕಂಡ ನಾವು ಬರುತ್ತೆ, ಇದನ್ನೇ ಕ್ಲಾಡಿಕೇಶನ್ ಪೈನ್ ಅಂತೀವಿ. ಇದು ಕಾಲಿನ ರಕ್ತನಾಳದಲ್ಲಿ ಬ್ಲಾಕ್ಸ್ ಬಂದಾಗ ಈ ಹೃದಯದ ಕಾಯಿಲೆ ಯಾವ ಥರ ಆಂಜೇನಾ ಅಂತೀವ, ಇದೇ ಥರ ನಿಮ್ಮ ಕಾಲಲ್ಲೂ ಕೂಡ ಈ ಮೀನು ಕಂಡ ನಾವು ಬಂದಾಗ ಕ್ಲಾಡಿಕೇಶನ್ ಪೈನ್ ಅಂತ ಹೇಳ್ತೀವಿ. ಈ ಕ್ಲಾಡಿಕೇಶನ್ ಪೈನ್ ಬಂದರೆ ಅದಕ್ಕೆಲ್ಲ ಮೆಡಿಸಿನ್ಸು ಟ್ರೀಟ್ಮೆಂಟ್ ಇದೆ. ಈ ಕಾಲಲ್ಲಿ DVT ಬ್ಲಡ್ ಕ್ಲಾಟ್ ಆಯಿತು ಅಂದರೆ ಈ ಕ್ಲಾಟ್ನ ಕರೆಸೋಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು, ಖಂಡಿತವಾಗೂ ತೊಗೋಬೇಕು. ತೊಗೊಳ್ಳಿಲ್ಲ ಅಂದರೆ ಈ ಕ್ಲಾಟ್ ಏನಾದ್ರೂ ಮೇಲ್ಗಡೆ ಮೂವ್ ಆಗ್ತಾ ಹೋಗಿ ಹೃದಯದ ರಕ್ತನಾಳಕ್ಕೆ ಹೋಗಿ, ಹೃದಯದ ಸಾರಿ ಪಲ್ಮನಿ ರಕ್ತನಾಳಕ್ಕೆ ಹೋಯ್ತು ಅಂದರೆ ಅದು ಇಂಗ್ಲೀಷಲ್ಲಿ ಪಲ್ಮನಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಆ ಥರ ಪಲ್ಮ ಎಂಬೋಲಿಸಮ್ ಆದರೆ ಜೀವಕ್ಕೆ ಕೂಡ ಕುತ್ತಾಗ್ಬೋದು. ಸೊ ಆದ್ದರಿಂದ ಇದರ ಬಗ್ಗೆ ನಾಲೆಡ್ಜ್ ತೊಗೋಬೇಕು, ಸೂಕ್ತ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೋಬೇಕು, ಏನಕ್ಕೆ ಈ ಥರ ಪ್ರಾಬ್ಲಮ್ ಬರ್ತಿದೆ ಅದಕ್ಕೆ ನಾವು ಉತ್ತರ ಹುಡುಕ್ಬೇಕು, ಅದರ ಟ್ರೀಟ್ಮೆಂಟ್ ತೊಗೊಂಡೆ ಆರೋಗ್ಯವಾಗಿ ಬದುಕೋದು ಒಳ್ಳೆಯದಾಗುತ್ತೆ.
1: ಇವಾಗ ನಾನು ವೆಜಿಟೇರಿಯನ್ ಆದರೂ ನನಗೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಹೇಳಿದ್ರಿ, ಯಾವ ಆಹಾರಗಳನ್ನು ನಾವು ಮಿತವಾಗಿ ಬಳಸಬೇಕಾಗುತ್ತೆ?
0: ಆಹಾರ ಅಂದರೆ ಅಗೇನ್ ಫ್ಯಾಟ್ ಕಂಟೆಂಟ್ ಆಫ್ ದ ಫುಡ್. ಫ್ಯಾಟ್ ಕಂಟೆಂಟ್ ಆಫ್ ದ ಫುಡ್ ಅಂದರೆ ಫ್ಯಾಟ್ ಎಲ್ಲಿರುತ್ತೆ? ನಾವು ತಿನ್ನೋ ಆಹಾರದ ಮುಖ್ಯವಾಗಿ ಆಯಿಲ್ಸ್, ನಾವು ತಿನ್ನೋ ಆಯಿಲ್ಸಲ್ಲಿ ನಾವು ಯಾವುದೇ ಆಯಿಲಲ್ಲಿ ನಾವು ಅದ್ರ ಮೇಲೆ ಲೇಬಲ್ ನೋಡೋದು ಕಲ್ತ್ಕೋಬೇಕಿನ ಮೇಲೆ. ಸೊ ಸ್ಯಾಚುರೇಟೆಡ್ ಫ್ಯಾಟ್ ಎಷ್ಟಿದೆ, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಎಷ್ಟಿದೆ, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಎಷ್ಟಿದೆ ಎಲ್ಲ ನೋಡಬೇಕು. ಮಾನವ ಅನ್ಸ್ಯಾಚುರೇಟೆಡ್ ಪಾಲ್ ಎಲ್ಲ ಮೇಲೆ ಲೇಬಲ್ ಹಾಕಿರ್ತಾರೆ, ಮೂಫಾ ಪೂಫಾ ಅಂತೇವೆಲ್ಲ ಹೇಳ್ತೀವಿ. ಸೊ ಯಾವ ಆಯಿಲಲ್ಲಿ ಹೆಚ್ಚು ಸ್ಯಾಚುರೇಟೆಡ್ ಫ್ಯಾಟು, ಲೈಕ್ ಫಾರ್ ಎಕ್ಸಾಂಪಲ್ ಪಾಮ್ ಆಯಿಲ್ ಆಗಿರ್ಬೋದು, ಕೋಕೋನಟ್ ಆಯಿಲ್ ಇರ್ಬೋದು, ಅಥವಾ ತುಪ್ಪ ಆಗಿರ್ಬೋದು, ಇಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ, ಇವನ್ನ ತುಂಬ ಮಿತವಾಗಿ ಉಪಯೋಗಿಸ್ಬೇಕು, ಅತಿ ಹೆಚ್ಚು ಉಪಯೋಗಿಸ್ಬಾರ್ದು. ಆಮೇಲೆ ಈ ಆಯಿಲ್ಸ್ ನಾವು ಬಾಯ್ಲ್ ಮಾಡಿದಾಗ ಅವಾಗಿಂದ ಸ್ಯಾಚುರೇಟೆಡ್ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗ್ಬಿಡುತ್ತೆ, ಜೊತೆಗೆ ಟ್ರಾನ್ಸ್ ಫ್ಯಾಟ್ ಎಷ್ಟು ಜಾಸ್ತಿ ಆಗ್ಬಿಡುತ್ತೆ, ಇವನು ಕೂಡ ಅವಾಯ್ಡ್ ಮಾಡಬೇಕು. ಸೊ ಒಬ್ಬ ಮನುಷ್ಯ ಬೊಜ್ಜಿನ ತೂಕ ಮಿತವಾಗಿ ಕರೆಕ್ಟ್ ಆಗಿರಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಕರೆಕ್ಟ್ ಆಗಿರಬೇಕು. ಸ್ಯಾಚುರೇಟೆಡ್ ಫ್ಯಾಟು ನಾವು ತಿನ್ನೋ ಆಹಾರದಲ್ಲಿ ಇರೋ ಸಂದರ್ಭ ತುಂಬ ಕಡಿಮೆ, ಫ್ಯಾಟ್ ಕಂಟೆಂಟಲ್ಲಿ ಸ್ಯಾಚುರೇಟೆಡ್ ಫ್ಯಾಟು ಲೆಸ್ ದನ್ 10% ಇರಬೇಕು ಅಂತ ಹೇಳ್ತೀವಿ, ಅಷ್ಟು ಕಡಿಮೆ ಇರಬೇಕು. ಅನ್ಸ್ಯಾಚುರೇಟೆಡ್ ಫ್ಯಾಟು, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟು ಇವೆಲ್ಲ ಇದ್ದರೆ ಪರವಾಗಿಲ್ಲ, ಅದು ಒಳ್ಳೆಯದಾಗುತ್ತೆ, ಬಟ್ ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಇರಬೇಕು. ಸೊ ಇವೆಲ್ಲನೂ ನೋಡಿಕೊಂಡ್ರೆ ಆರೋಗ್ಯವಾಗಿರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ, ಏನು ತೊಂದರೆ ಬರಲ್ಲ.
1: ಅಂದರೆ ನಾವು ಆಹಾರವನ್ನು, ಆಹಾರ ಪದಾರ್ಥಗಳನ್ನು ಖರೀದಿಸುವಾಗ ಪೊಟ್ಟಣದಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾವು ಗಮನಿಸಬೇಕು.
0: ಖಂಡಿತ ಖಂಡಿತ, ಲೇಬಲ್ ನೋಡೋದನ್ನ ಕಲ್ತ್ಕೋಬೇಕು ಪ್ರತಿಯೊಬ್ಬರು ಕೂಡ.
1: ಹೇಳ್ತಾನೆ ಒಂದು SMS.
3: ಡಾಕ್ಟರ್ ಕೇಶಮೂರ್ತಿ ಅವರೇ ಒಂದು SMS ಕಳಿಸಿದ್ದಾರೆ, ವಾಸುಕಿ ವಿಕ್ರಮ್ ಗೋಕುಲಮಿಂದ. ಡಾಕ್ಟರ್, ನಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ತಕ್ಷಣಕ್ಕೆ ಹೇಗೆ ಗೊತ್ತಾಗುತ್ತೆ, ಅದು ಒಂದು ಪ್ರಶ್ನೆ. ಮತ್ತೆ ಹಾರ್ಟ್ ಅಟ್ಯಾಕ್ ಆದದ್ದು ತಿಳಿದ ತಕ್ಷಣ ನಾವಾಗಿ ಏನು ಚಿಕಿತ್ಸೆ ಮಾಡ್ಕೊಳ್ಬೋದು ಆಸ್ಪತ್ರೆಯನ್ನು ತಲುಪುವ ಮುಂಚೆ?
0: ಓಕೆ, ಸೊ ವಾಸುಕಿ ಅವ್ರದ್ದು ಪ್ರಶ್ನೆ ತುಂಬ ಚೆನ್ನಾಗಿದೆ. ಹಾರ್ಟ್ ಅಟ್ಯಾಕ್ ಆಗಿದೆ, ಏನು ಸಿಂಪ್ಟಮ್ಸ್, ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಏನಂದರೆ, ಆವಾಗಲೇ ಮಾತಾಡ್ದಂಗೆ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಬಂದಾಗ ಏನಾಗುತ್ತಂದರೆ ವಿಪರೀತ ಎದೆನೋವು ಬರುತ್ತೆ. ಕೆಲವು ಟೈಮಲ್ಲಿ ಎದೆನೋವು ಕೈಗೆ ಲೆಫ್ಟ್ ಹ್ಯಾಂಡ್ಗೆ ಹರ್ಕೊಂಡು ಹೋಗ್ಬೋದು, ಕೆಲವು ಟೈಮಲ್ಲಿ ಕತ್ತಿಗೆ ರೇಡಿಯೇಟ್ ಆಗ್ಬೋದು, ಕೆಲವು ಟೈಮಲ್ಲಿ ಎರಡು ದವಡೆಗಳು ನೋವು ಬರ್ಬೋದು. ಜೊತೆಗೆ ಈ ನೋವು ಜೊತೆಗೆ ಇನ್ನೊಂದು ಏನಂದರೆ ವಿಪರೀತ ಸುಸ್ತು ಮತ್ತು ಬೆವರ್ತಾ ಇರ್ತಾರೆ, ದಟ್ಸ್ ಕಾಲ್ಡ್ ಕೋಲ್ಡ್ ಸ್ವೆಟ್ ಅಂತ, ತುಂಬ ಸ್ವೆಟ್ ಆಗ್ತಾರೆ, ಬೆವರ್ತಾ ಇರ್ತಾರೆ, ವಿಪರೀತ ಸುಸ್ತಾಗುತ್ತೆ, ಗೊತ್ತಾಗ್ಬಿಡುತ್ತೆ ಮನುಷ್ಯ ಹಾರ್ಟ್ ಅಟ್ಯಾಕ್ ಆದವನ್ನ. ನೀವು ಸೂಕ್ಷ್ಮವಾಗಿ ಮಾತಾಡಿಸಿ, ಲೈಫಲ್ಲಿ ಯಾವ ಥರ ಹಿಂಗೆ ಆಗಿದೆ ಅಂತ ಹೇಳ್ತಾನೆ, ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸರ್ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಅಂದರೆ ಒಂಥರ ವಿಚಿತ್ರವಾದ ಸಿಂಪ್ಟಮ್ಸ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಕೆಲವರಿಗೆ ಎದೆ ಮೇಲೆ ಒಂದು ದೊಡ್ಡ ಭಾರ ಇಟ್ಟಂಗೆ, ಮೂಟೆ ಇಟ್ಟಂಗೆ, ಹೆವಿನೆಸ್ ಅಂತ ಹೇಳ್ತಾರೆ, ಹೆವಿನೆಸ್ಸು. ಕೆಲವರಿಗೆ ಉಸಿರು ಕಟ್ಟಂಗೆ ಆಗ್ಬಿಟ್ಟು ಉಸಿರಾಡೋಕ್ಕಾಗಲ್ಲ, ಒದಾಡ್ತಿದ್ದಾರೆ. ಇವು ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ನ ಸಿಂಪ್ಟಮ್ಸ್.
3: ಫಸ್ಟ್ ಏಡ್ ತರ ಏನಾದರೂ ರೋಗಿಗಳೇ ಮಾಡ್ಕೊಳ್ಬಹುದು ವಿಚಾರ?
0: ಖಂಡಿತ. ಸೊ ದೇರ್ ಆರ್ ಈ ತರ ಪೇಷಂಟ್ಗಳಿಗೆ ಪ್ರಮುಖವಾಗಿ ಮಾಡಬೇಕಂದ್ರೆ ಒಂದು ಆಸ್ಪ್ರಿನ್ ಅಂತ ಮಾತು ಸಿಗುತ್ತೆ, ಚ್ಯೂಯಬಲ್ ಆಸ್ಪ್ರಿನ್, ದಟ್ಸ್ ಅ ಡಿಸ್ಪ್ರಿನ್ ಅಂತ ಬರುತ್ತೆ, 325 mg ಟ್ಯಾಬ್ಲೆಟ್ ಅದು, ಅದನ್ನ ತಗೊಂಡು ಅಗಿದು ನುಂಗಬೇಕು. ಜೊತೆಗೆ ಕ್ಲೋಪ್ರಿಡಿಲ್ ಅಂತ ಟ್ಯಾಬ್ಲೆಟ್ ಸಿಗುತ್ತೆ, ಅದು 300 mg ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ. ಅಟ್ರೋಸ್ಟಾಟಿನ್ ಅಂತ ಟ್ಯಾಬ್ಲೆಟ್ ಸಿಗುತ್ತೆ, ಅದು 80 mg ತಗೋಬೇಕಾಗುತ್ತೆ. ಸೊ ಡಿಸ್ಪ್ರಿನ್ 325, ಕ್ಲೋಪ್ರಿಡಿಲ್ 300, ಅಟ್ರೋಸ್ಟಾಟಿನ್ 80 mg, ಇಷ್ಟು ಮೂರು ಮಾತ್ರೆಗಳನ್ನ ತಗೊಂಡ್ರೆ ಇದನ್ನ ಸ್ಟಾರ್ಟ್ ಮೆಡಿಸಿನ್ ಇದು ಸೇಮ್ ಮಾತ್ರ ಹಾಸ್ಪಿಟಲ್ ಕೊಡೋದು. ನೀವು ಹಾಸ್ಪಿಟಲ್ ರೀಚ್ ಆಗುವಾಗ ಅರ್ಧ ಗಂಟೆ 15-20 minutes ಟೈಮ್ ಇರುತ್ತಲ್ಲ, ಈ ಟೈಮಲ್ಲಿ ತಗೊಳ್ಳೋದ್ರಿಂದ ನೀವು ಬದುಕೋ ಚಾನ್ಸ್ ಚೆನ್ನಾಗಿರುತ್ತೆ, ಆ ರಕ್ತನಾಳದಲ್ಲಿರೋ ಕ್ಲಾಟ್ ಲೋಡ್ ಕಡಿಮೆ ಆಗುತ್ತೆ, ಡಾಕ್ಟ್ರು ಆಂಜಿಯೋಪ್ಲಾಸ್ಟಿ ಮಾಡೋ ರಿಸಲ್ಟು ಚೆನ್ನಾಗಿರುತ್ತೆ. ಸೊ ಈ ಮಾತ್ರೆಗಳನ್ನ ಎಷ್ಟು ಬೇಗ ಕೊಡ್ತೀವೋ, ಎಷ್ಟು ಬೇಗ ಕೊಡ್ತೀವೋ, ಆ ಪೇಷಂಟು ತುಂಬ ಚೆನ್ನಾಗಿ ಗುಣಮುಖ ಆಗ್ತಾರೆ.
3: ಈ ತರ ಮಾತ್ರೆಗಳನ್ನ ತಮ್ಮ ವೈದ್ಯರಿಗೆ ತೋರಿಸಿ ಪರಿಶೀಲನೆ ಮಾಡಿಸ್ಕೊಂಡು ತಮ್ಮ ಬಳಿ ಎಮರ್ಜೆನ್ಸಿಗೆ ಅಂತ ರೋಗಿಗಳು ಇಟ್ಕೊಂಡಿರ್ಬೋದಾ?
0: ಇಟ್ಕೊಂಡ ಒಳ್ಳೇದು, ಬಟ್ ಏನಾಗುತ್ತೆ ಅಂದ್ರೆ ಈ ವಿಪರೀತ ಯೋಚನೆ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ತಗೊಂಡ್ಬಿಟ್ಟು ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡಿಕೊಂಡು ಪರದಾಡ್ತಿರ್ತಾರೆ. ಸ್ವಲ್ಪ ಇದ್ರ ಬಗ್ಗೆ ಒಂಚೂರು ಕಾಳಜಿ ಇರಬೇಕು. ಎಲ್ಲ ಎದೆನೋವು ಕೂಡ ಹಾರ್ಟ್ ಅಟ್ಯಾಕ್ ಅಲ್ಲ, ಎಲ್ಲ ಎದೆನೋವುಗಳು ಅಷ್ಟೊಂದು ಗಾಬರಿ ಮಾಡಿಕೊಂಡು ತಗೊಳ್ಳೋದು ಬೇಡ ಅಂತ ನನ್ನ ಒಂದು ಸಣ್ಣ ಅಭಿಪ್ರಾಯ.
1: ಒಂದು ಜಾಹೀರಾತನ್ನ ಕೇಳಿ ನಂತರ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಡಾಕ್ಟ್ರೆ,
4: ಕ್ಯಾನ್ಸರ್ ಚಿಕಿತ್ಸೆಗೆ ಕೇವಲ ಒಂದು ಚಿಕಿತ್ಸಾ ವಿಧಾನ ಸಾಕಾಗೋದಿಲ್ಲ. ಸರಿಯಾದ ತಂಡ, ಪರಿಣತಿ ಮತ್ತು ಪ್ರತಿಯೊಂದು ಹಂತದಲ್ಲೂ ಸೂಕ್ತ ಆರೈಕೆ ಅಗತ್ಯ. ನಾರಾಯಣ ಹಾಸ್ಪಿಟಲ್ ಮೈಸೂರಿನಲ್ಲಿ ನಮ್ಮ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಸೇವೆಯಡಿ ಮೆಡಿಕಲ್, ಸರ್ಜಿಕಲ್ ಮತ್ತು ರೇಡಿಯೇಷನ್ ಆಂಕಾಲಜಿ, ಮಕ್ಕಳ ರಕ್ತಶಾಸ್ತ್ರ ಮತ್ತು ಕ್ಯಾನ್ಸರ್ ಶಾಸ್ತ್ರತಜ್ಞರ ತಂಡ ಒಂದಾಗಿ ಕಾರ್ಯನಿರ್ವಹಿಸ್ತಾ ಇದೆ. ರೋಗ ನಿರ್ಣಯದಿಂದ ಚಿಕಿತ್ಸೆ, ಚಿಕಿತ್ಸೆ ನಂತರದ ಫಾಲೋಅಪ್, ಆರೈಕೆಯವರೆಗೆ ಪ್ರತಿಯೊಬ್ಬ ರೋಗಿಯ ಅಗತ್ಯಕ್ಕೆ ತಕ್ಕಂತೆ ವೈಯಕ್ತಿಕ ಆರೈಕೆ. ನಿಮಗೆ ಅಥವಾ ನಿಮ್ಮ ಪ್ರೀತಿಪಾತ್ರರಿಗೆ ಕ್ಯಾನ್ಸರ್ ಚಿಕಿತ್ಸೆಯ ಅಗತ್ಯವಿದ್ದರೆ ಸರಿಯಾದ ತಂಡದೊಂದಿಗೆ ಮೊದಲ ಹೆಜ್ಜೆ ಇಡಿ. ನಾರಾಯಣ ಹಾಸ್ಪಿಟಲ್ ಮೈಸೂರು, ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ. ಇಂದೇ ನಮ್ಮ ಆಂಕಾಲಜಿ ತಂಡವನ್ನು ಸಂಪರ್ಕಿಸಿ. ಸಂಪರ್ಕ ಸಂಖ್ಯೆ 1800-309-309.
1: ಡಾಕ್ಟರ್, ನೀವಾಗಲೇ ಹೇಳ್ತಾ ಇದ್ರಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಒಳಗೆ ತಲುಪೋದ್ರೊಳಗೆ ನಾವು ಯಾವ್ಯಾವ ಮಾತ್ರೆಗಳನ್ನು ತಗೊಳ್ಬೇಕಾಗತ್ತೆ ಎಮರ್ಜೆನ್ಸಿಗೆ, ನಾವು ಆ ಮಾತ್ರೆಗಳನ್ನು ಹತ್ತಿರದಲ್ಲಿ ಇಟ್ಕೊಳ್ಬೇಕಾದ್ರೆ ನಾವು ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಂತೆಲ್ಲ ಹೇಳ್ತಾ ಇದ್ರಿ. ಈ ಹೃದಯದ ರೋಗದಲ್ಲಿ ಸಾಮಾನ್ಯವಾಗಿ ನಾವು ಕೇಳೋ ಒಂದು ಪದ ಅಂತ ಅಂದರೆ ಗೋಲ್ಡನ್ ಅವರ್ ಅಂತ. ಅಂದರೆ ನಾವು ಎಷ್ಟು ಬೇಗ ಹೃದಯ ಚಿಕಿತ್ಸೆ ನೀಡೋ ಅಂಥ ಆಸ್ಪತ್ರೆಯನ್ನು ತಲುಪ್ತೀವೋ ಅಷ್ಟು ನಮಗೆ ಹೃದಯದ ಸ್ನಾಯುಗಳು ಉಳಿಯುತ್ತವೆ ಅನ್ನೋದು ಇದರ ಉದ್ದೇಶ. ಈ ಗೋಲ್ಡನ್ ಅವರ್ ಬಗ್ಗೆ ನೀವು ಹೇಳೋದಾದ್ರೆ.
0: ಸೊ ಗೋಲ್ಡನ್ ಅವರ್ ಅನ್ನೋದು ತುಂಬಾ ಪ್ರತಿಯೊಬ್ಬ ನಾಗರಿಕನು ತಿಳ್ಕೋಬೇಕಂತ ಒಂದು ಇಂಪಾರ್ಟೆಂಟ್ ವಿಷಯ. ಸೊ ಹೃದಯಾಘಾತ ಆಗೋದಂದ್ರೆ ಒಂದು ಮೇನ್ ರಕ್ತನಾಳ ಮುಚ್ಚೋಗಿರುತ್ತೆ. ಆ ರಕ್ತನಾಳನ ನಾವು ಎಷ್ಟು ಬೇಗ ಓಪನ್ ಮಾಡ್ತೀವೋ, ಎಷ್ಟು ಬೇಗ ನಾವು ಹೃದಯಕ್ಕೆ ಈ ರಕ್ತ ಸಂಚಲನೆ ಮತ್ತೆ ಬರೋಂಗೆ ಮಾಡ್ತೀವೋ ಅಷ್ಟು ಬೇಗ ಹೃದಯದ ಸ್ನಾಯುಗಳು ನಾರ್ಮಲ್ ಸ್ಥಿತಿಗೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಟೈಮ್ ಈಸ್ ಮಜಲ್ ಅಂತ ಹೇಳ್ತೀವಿ. ಲೇಟ್ ಆದಷ್ಟು ಕೂಡ ಹೃದಯದ ಸ್ನಾಯುಗಳು ಸಾಯ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವು ರಕ್ತನಾಳ ಮುಚ್ಚೋಗಿರೋದನ್ನ ಮೋರ್ ದೆನ್ 24 hours ಮಾಡಿದ್ರೆ ಏನು ಪ್ರಯೋಜನ ಅಲ್ಲ, ವೇಸ್ಟ್ ಆಫ್ ದ ಇದು ಪ್ರೊಸೀಜರ್ ಮಾಡಿ ಅಂತ ರಿಕವರಿ ಆಗಲ್ಲ. ಸೊ ಆದ್ರಿಂದ ಈ ಗೋಲ್ಡನ್ ಅವರ್ ಟೈಮಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಮನೆ ಹತ್ರ ಎಲ್ಲಿ ಈ ಥರ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಮಾಡ್ತಾರೆ, ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂದರೆ ನಾವು ಇಂಜೆಕ್ಷನ್ ಕೊಟ್ಟು ಇಂಜೆಕ್ಷನ್ ಕೆಲಸ ಮಾಡುತ್ತೆ ಇಲ್ಲೋ ವೆಯ್ಟ್ ಮಾಡಿ ಆಮೇಲೆ ಆಂಜಿಯೋಗ್ರಾಮ್ ಮಾಡೋದು ಹಳೆ ಪದ್ಧತಿ. ಈಗ ನಮ್ಮಲ್ಲಿ ಟೆಕ್ನಾಲಜಿ ಚೆನ್ನಾಗಿದೆ, ಯಾರೇ ಪೇಷೆಂಟು ವಿತಿನ್ 1 hour ಹಾಸ್ಪಿಟಲ್ ರೀಚ್ ಆದರೆ ನಾವು ಹಾಸ್ಪಿಟಲ್ ರೀಚ್ ಆದ ವಿತಿನ್ 1/2 hour ರಕ್ತನಾಳನ ಓಪನ್ ಮಾಡ್ತೀವಿ. ಆ ವಿಷಯದಲ್ಲಿ ನಾವು ತುಂಬ ಹೆಮ್ಮೆ ಅಂತ ಹೇಳಬೇಕು ಅಂದರೆ ನಾರಾಯಣ ಹೃದಯಾಲಯ, ನಾರಾಯಣ ಹೆಲ್ತ್ ಹಾಸ್ಪಿಟಲಲ್ಲಿ ನನ್ನ ಟೀಮು ಕಳೆದ 15 years ಆಲ್ಮೋಸ್ಟ್ 100% ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ಗೆ ನಾವು ಗೋಲ್ಡನ್ ಅವರ್ಲಿ ಆಂಜಿಯೋಪ್ಲಾಸ್ಟಿ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ 100%. ಸೊ ಸಂಡೇ ಆಗಿರ್ಬೋದು, ಗೌರ್ಮೆಂಟ್ ಹಾಲಿಡೇಸ್ ಆಗಿರ್ಬೋದು, ಯಾವುದೇ ದಿನ ಆಗಿರ್ಬೋದು, ಇರ್ರೆಸ್ಪೆಕ್ಟ್ ಆಫ್ ದ ಡೇ, 24/7, 7 days in a week, 365 days in a year, ನಮ್ಮ ಫುಲ್ ಟೀಮು ಈ ಥರ ಕಾರ್ಯಪ್ರವೃತ್ತ. ಯಾಕಂದರೆ ನಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ನಿಮಿಷ ಲೇಟ್ ಆದರೂ ಕೂಡ ಹಾರ್ಟ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅಂತ. ಸೊ ಈ ಥರ ಪ್ರಸ್ತುತವಾದಂತಹ ಪೇಷಂಟ್ಸ್ ಹಾರ್ಟ್ ಅಟ್ಯಾಕ್ ಬಂದವ್ರಿಗೆ ಈ ಗೋಲ್ಡನ್ ಅವರ್ಲಿ ನಾವು ಚಿಕಿತ್ಸೆ ನೀಡಿದರೆ ಹಾರ್ಟು ಸಂಪೂರ್ಣ ಗುಣಮುಖ ಆಗುತ್ತೆ, ಹಾರ್ಟ್ ಡ್ಯಾಮೇಜ್ ಆಗಲ್ಲ, ಆ ಮನುಷ್ಯನ ಆಯುಷ್ ಚೆನ್ನಾಗಿರುತ್ತೆ.
1: ಓಕೆ, ನಾವು ಇನ್ನೊಂದು ಕೇಸನ್ನ ತಗೊಂಡು ಅಭಿನಯ ಮಾಡೋದಾದರೆ, ಸರ್ ನನ್ನ ಹೆಸರು ಜಾನಕಿ ಅಂತ, ವಯಸ್ಸು 42. ಮೊನ್ನೆ ಏನಕ್ಕೋ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿದ್ದೆ, ಹೇಳ್ತಾರೆ ಅವರು ಎಲ್ಲ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಮಾಡಿ ಹೇಳ್ತಾರೆ ನಿಮಗೆ HbA1c ಜಾಸ್ತಿ ಇದೆ, ಡಯಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಬಿ ಪಿನೂ 140/90 ಇದೆ, ಅದ್ರ ಬಗ್ಗೆನು ಗಮನ ಕೊಡಬೇಕು ಅಂತಾರೆ. ಇಡೀ ಮನೆ ಕೆಲಸ ಎಲ್ಲ ನಾನೇ ಮಾಡೋದು ಸರ್, ಯಾರನ್ನು ಕೆಲಸದೊಳ್ಳಿ ಇಟ್ಕೊಂಡಿಲ್ಲ, ಇನ್ಯಾಕೆ ಎಕ್ಸಸೈಸ್ ಮಾಡಬೇಕು, ಇನ್ಯಾಕೆ ವಾಕಿಂಗ್ ಮಾಡಬೇಕು? ಮತ್ತು ಇನ್ನೊಂದು ಸರ್, ನಮ್ಮ ತಂದೆಗೂ ಇಲ್ಲ, ತಾತಂಗೂ ಇಲ್ಲ, ಯಾರಿಗೂ ಬಿ ಪಿ ಶುಗರ್ ಇರಲಿಲ್ಲ, ನನಗೆ ಹೆಂಗೆ ಬರುತ್ತೆ?
0: ಇದು ತುಂಬ ಕಾಮನ್ ಆಗಿ ನೋಡೋಂಥ ಪೇಷಂಟ್ಸ್, ಇದು ತುಂಬ ಕಾಮನ್ ಇದು. ಯಾಕಂದರೆ ಸುಮಾರು ಜನ ಬರ್ತಾರೆ ಈ ಹೆಲ್ತ್ ಚೆಕಪ್ ಅಂತ ಮಾಡಿದ್ಮೇಲೆ ಈಗ ಮಾಡಿಸ್ಬಿಟ್ಟು ಈ ಥರ ರಿಪೋರ್ಟ್ಸ್ ತೊಗೊಂಡ್ಬಂದು ಮತ್ತೆ ಬರ್ತಾರೆ. ಸೊ ಮೊದಲನೇದಾಗಿ ನಮ್ಮ ತಂದೆ ತಾತನಿಗಿಲ್ಲ, ನನಗೇನು ಪ್ರಾಬ್ಲಮ್ ಬರಲ್ಲ, ನಮ್ಮ ತಂದೆ ತಾತ 90 ವರ್ಷ ಬದುಕಿದ್ರು, ನಾನು 90 ವರ್ಷ ಬದುಕಿರ್ತೀನಿ ಅನ್ನೋದೆಲ್ಲ ತಪ್ಪು ಕಲ್ಪನೆಗಳು. ನಮ್ಮ ತಂದೆ ತಾತಗಳು ಅವರಿದ್ದಂತಹ ಪರಿಸರ ಬೇರೆ, ಅವ್ರು ತಿಂತಾ ಇದ್ದಂಥ ಆಹಾರ ಬೇರೆ, ಅವ್ರಿಗಿದ್ದಂಥ ಒತ್ತಡಗಳೇ ಬೇರೆ, ನಮಗಿರುವಂಥ ಒತ್ತಡ ಆಹಾರಗಳು ಟೋಟ್ಲಿ ಡಿಫ್ರೆಂಟ್. ಅದರಿಂದ ಈಗಿನ ಜೀವನ ಶೈಲಿ ಅವ್ರಿಗೂ ಕಂಪೇರ್ ಮಾಡೋದ್ರಲ್ಲಿ ಪ್ರಸ್ತುತವಲ್ಲ. ಜೊತೆಗೆ ಈ 42 ವರ್ಷ ಇದು ಈ ಏಜ್ ಗ್ರೂಪಲ್ಲಿ ಕೆಲವು ಮೆಟಬಾಲಿಕ್ ಡಿಸಾರ್ಡರ್ಸ್ ಬಾಡಿಲಿ ಬರುತ್ತೆ, ಇದನ್ನ ಇಂಗ್ಲೀಷಲ್ಲಿ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ. ಮೊದಲನೇದಾಗಿ ಬೊಜ್ಜು ಜನ ಜಾಸ್ತಿ ಆಗ್ತಾ ಹೋಗುತ್ತೆ, ಆಕ್ಟಿವಿಟೀಸ್ ಕಡಿಮೆ ಮಾಡ್ತಾ ಹೋಗ್ತಾನೆ, ಜೊತೆಗೆ ಈ ಸೈಲೆಂಟಾಗಿ ಶುಗರ್ ಕಾಯಿಲೆ, ಬಿ ಪಿ ಕಾಯಿಲೆ ಎರಡೂ ಶುರುವಾಗುತ್ತೆ. ಇದು ಬಿ ಪಿ, ಈ ಸೈಲೆಂಟ್ ಕಾಯಿಲೆಗಳು, ಈ ಬಿ ಪಿ, ಶುಗರು, ಕೊಲೆಸ್ಟ್ರಾಲ್, ಇದು ಯಾವುದು ಕೂಡ ನಾನು ಬಂದಿದ್ದೀನಿ ಅಂತ ಅನೌನ್ಸ್ ಮಾಡಲ್ಲ, ಮನುಷ್ಯನಿಗೆ ಗೊತ್ತಾಗಲ್ಲ. ಅದನ್ನು ಹಾಗೇ ಬಿಟ್ಟರೆ ಇನ್ನು 10 ವರ್ಷ ಆದಮೇಲೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸ್ಟ್ರೋಕ್ ಆಗಿ ಬಂದು ಗೊತ್ತಾಗುತ್ತೆ. ಸೊ ಅದನ್ನು ಈಗಲೇ ಕಂಡಿಡ್ಕೊಂಡು ಅದಕ್ಕೆ ನಾವು ಪ್ರಿಕಾಷನ್ಸ್ ತೊಗೊಂಡ್ರೆ ಕೆಲವು ಟೈಮಲ್ಲಿ ಕಾಯಿಲೆನ ರಿವರ್ಸ್ ಕೂಡ ಮಾಡ್ಬೋದು ಮೆಡಿಸಿನ್ಸ್ಲ್ಲೇ. ಫಾರ್ ಎಕ್ಸಾಂಪಲ್, ಈಗ ನೀವು ಹೇಳಿದ್ರೆ HbA1c ಸ್ವಲ್ಪ ಜಾಸ್ತಿ ಇದೆ ಅಂತ, 6.5 ಇದೆ ಅಂತ ಹೇಳಿದ್ರಿ. ಸೊ HbA1c ಇದು ಅರ್ಲಿ ಡಯಾಬಿಟಿಸ್, ಪ್ರೀ ಡಯಾಬಿಟಿಸ್. ನೀವು ಈಗ ನೀವು ಪ್ರಿಕಾಷನ್ ತೊಗೊಂಡು ನಿಮ್ಮ ವೆಯ್ಟ್ನ ಅಟ್ಲೀಸ್ಟ್ ಒಂದು 20% ವೆಯ್ಟ್ ಕಡಿಮೆ ಮಾಡ್ತು ಅಂದರೆ, ನಿಮ್ಮ ಆಹಾರದಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿಕೊಂಡು ಆಹಾರ ಶೈಲಿನ ಸ್ವಲ್ಪ ಚೇಂಜ್ ಮಾಡಿ, ಫ್ಯಾಟ್ ಕಡಿಮೆ ಮಾಡಿಕೊಂಡು ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಶುಗರ್ನ ರಿವರ್ಸ್ ಮಾಡ್ಕೋಬೋದು, ವಿಲ್ ಬಿಕಮ್ ನಾರ್ಮಲ್ ಪರ್ಸನ್. ಶುಗರ್ ಆಲ್ಮೋಸ್ಟ್ ಲೈಕ್ ಒಂದು 5 ವರ್ಷ ಹಿಂದೆ ಹೋಗ್ಬಿಡುತ್ತೆ. ಸೊ ನನ್ನದು ಸುಮಾರು ಜನ ಪೇಷಂಟ್ಸ್ ಇದ್ದಾರೆ, ಬೊಜ್ಜುತನ ಇರೋರು, ಡಯಾಬಿಟಿಕ್ಸು, ಅರ್ಲಿ ಡಯಾಬಿಟಿಕ್, ಅರ್ಲಿ ಹೈಪರ್ಟೆನ್ಸಿಸು, ಅವರ ಜೀವನಶೈಲಿ ಮಾಡಿಕೊಂಡು ಬಿ ಪಿ ಶುಗರ್ನ ಆಲ್ಮೋಸ್ಟ್ ರಿವರ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇದು ರಿವರ್ಸಲ್ ಆಫ್ ದ ಡಿಸೀಸ್ ಇಸ್ ಪಾಸಿಬಲ್, ಅದೇನು ಅಪರೂಪನೂ ಅಲ್ಲ, ಅದೇನು ಅನ್ಯೂಸುವಲ್ಲ, ವೆರಿ ವೆರಿ ಕಾಮನ್. ಸೊ ಇದು ಜೀವನ ಶೈಲಿನ ನಾವು ಮಾರ್ಪಾಡು ಮಾಡಿಕೊಂಡ್ರೆ ಬಿ ಪಿ ಕಾಯಿಲೆ, ಶುಗರ್ ಕಾಯಿಲೆ, ಕೊಲೆಸ್ಟ್ರಾಲ್ ಕಾಯಿಲೆ ಮೂರನ್ನೂ ಕೂಡ ರಿವರ್ಸ್ ಮಾಡ್ಕೋಬೋದು.
1: ಅಂದರೆ ಇವಾಗ ನಾನು ಮನೆ ಕೆಲಸದ ಜೊತೆಗೆ ನನಗೆ ಎಕ್ಸಸೈಸು ಬೇಕಾಗುತ್ತೆ, ವಾಕಿಂಗು ಎಲ್ಲನೂ ಬೇಕಾಗುತ್ತೆ.
0: ಇದ್ರ ಬಗ್ಗೆ ನಾನು ಹೇಳೋದು ಮರ್ತೆ, ಮನೆ ಕೆಲಸ ಮಾಡೋದು ಅಂದರೆ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಇದ್ದರು, ದಿನಕ್ಕೆ 2 ಕೆಜಿ ಅಕ್ಕಿ ರುಬ್ತಾಯಿದ್ರು, ಅದು ಮನೆ ಕೆಲಸ. ನಮ್ಮ ಅಜ್ಜಿ ಇದ್ರು ಒಂದು 4 ಜನದ ಬಟ್ಟೆ ಒಗಿತಾಯಿದ್ರು, ಒಳಗೆ ತೊಗೊಂಡೋಗ್ಬಿಟ್ಟು ಬಟ್ಟೆ ಹಾಕ್ಕೊಂಬರ್ತಾಯಿದ್ರು, ಅದು ಮನೆ ಕೆಲಸ. ಮನೆಯೆಲ್ಲ ಫುಲ್ಲು ಒಂದು ಅಜಾರ ಫುಲ್ಲು ಗೂಡಿಸಿ ಒರೆಸ್ತಾಯಿದ್ರು, ಅದು ಮನೆ ಕೆಲಸ. ಈಗ ಮಿಕ್ಸಿ ಇದೆ, ವಾಷಿಂಗ್ ಮಿಷಿನ್ ಇದೆ, ಪಾತ್ರೆ ತೊಳೆ ಕೆಲಸದಾಳು ಬರ್ತಾಳೆ, ಮನೆ ಒರೆಸೋಕೆ ಇನ್ನು ಮನೆ ಕೆಲಸ ಏನು ಬಂತು ಇಲ್ಲ. ಸೊ ಈಗ ಮಾಡೋ ಮನೆ ಕೆಲಸ ಅಲ್ಲ, ಇದು ಸಿಂಪಲಾಗಿ ಮಾಡುವಂಥ ಒಂದು ಸಣ್ಣ ಆ್ಯಕ್ಟಿವಿಟೀಸ್ ಅಷ್ಟೇ ಹೊರತು, ಈ ಮನೆ ಕೆಲಸದಲ್ಲಿ ನಮ್ಮ ಫ್ಯಾಟ್ ಕರಗಲ್ಲ, ಆ್ಯಕ್ಟಿವಿಟೀಸ್ ಸಾಕಾಗಲ್ಲ. ಅದರಿಂದ ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು. ಯೋಗ, ಯೋಗ ಇಸ್ ಎ ಫ್ಯಾಂಟಾಸ್ಟಿಕ್ ಥಿಂಗ್. ನಮ್ಮ ಪೂರ್ವಜರು ಕೊಟ್ಟಿರುವಂಥ ನಮ್ಮ ಫ್ಯಾಂಟಾಸ್ಟಿಕ್ ಗಿಫ್ಟ್ ಅಂದರೆ ಯೋಗ. ಜನಗಳು ಯೋಗ ಮಾಡೋದು ಕಲ್ತ್ಕೋಬೇಕು, ಮನೇಲಿ ಯೋಗ ಮಾಡಬೇಕು, ಮನೆ ಕೆಲಸ ಜೊತೆಗೆ ಇದನ್ನು ಮಾಡೋದು ತುಂಬ ತುಂಬ ಸೂಕ್ತ. ಮನೆ ಕೆಲಸದಿಂದ ಅಷ್ಟೊಂದು ವ್ಯತ್ಯಾಸ ಆಗಲ್ಲ ಅಂತ ನನ್ನ ಅಭಿಪ್ರಾಯ.
3: ಈಗ ಒಂದು ಫೋನ್ ಕರೆಯನ್ನು ಸ್ವೀಕರಿಸಿ ಮಾತಾಡೋಣ ಸರ್. ಹಲೋ, ಆಕಾಶವಾಣಿ ಮೈಸೂರು.
5: ನಮಸ್ಕಾರ,
3: ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಾ?
5: ನಾನು ಮೂರ್ತಿ ಅಂದ್ಬಿಟ್ಟು ಕ್ಯಾಮಲಾಪುರ.
3: ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳ್ಬೋದು, ಡಾಕ್ಟರ್ ಕೇಳಿಸ್ಕೊಳ್ತಿದ್ದಾರೆ.
5: ಡಾಕ್ಟರ್ ಸರ್, ನಮಸ್ಕಾರ.
0: ನಮಸ್ಕಾರ.
5: ನನ್ನ ಸರ್ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು, ತುಂಬಾ ಬೆವರ್ಬಿಟ್ಟೆ. ಆಮೇಲೆ ಸಿಕ್ಕಾಬಟ್ಟೆ ವಾಮಿಟ್ ಎಲ್ಲ ಬರಕ್ ಶುರು ಆಯ್ತು. ಮತ್ತೆ ನನ್ಗೀಗ ದೌಡೆ ನೋವಿಗೆ ಒಂಥರ ಬರ್ತಾ ಇದೆ, ಎರಡ್ಗಡೆ ಕೆನ್ನೆ ಮೇಲೆ. ಇದಕ್ಕೆ ಮುನ್ಸೂಚನೆ ಏನಂತ ವಿವರಣೆ ಕೊಟ್ರೆ ಒಳ್ಳೇದ.
0: ಅಲ್ಲ, ಈಗ ನೀವು ಹಾರ್ಟ್ ಅಟ್ಯಾಕ್ ಆಗಿತ್ತು, ಟ್ರೀಟ್ಮೆಂಟ್ ತಗೊಂಡ್ರ ಹಾರ್ಟ್ ಅಟ್ಯಾಕ್?
5: ಹೌದು ಸರ್, ತಗೊಂಡೆ.
0: ಓಕೆ, ಈಗ ದೌಡೆ ನೋವು ಯಾವಾಗಿಂಗ್ ಬರ್ತಾರೆ? ಅದು
5: ದೌಡೆ ನೋವು ಬರ್ತದೆ, ಆದ್ರೆ ಸ್ಮೋಕ್ ಮಾಡ್ತಾ ಇದ್ದೀನಿ ನಾನು.
0: ಓಕೆ, ಈಗ ಮೊದಲನೇದೇನು ಅಂದರೆ, ಈ ಹಾರ್ಟ್ ಕಾಯಿಲೆ ಬಂದು ಹಾರ್ಟ್ ಅಟ್ಯಾಕ್ ಆಗ್ತಿರೋರು ಸ್ಮೋಕ್ ಮಾಡೋದು ತುಂಬ ತುಂಬ ಮಿಸ್ಟೇಕ್. ಸ್ಮೋಕಿಂಗ್ ದಯವಿಟ್ಟು ಮಾಡಬೇಡಿ. ಸ್ಮೋಕ್ ಮಾಡೋದು ಅಂದರೆ ನೀವು ತೊಗೊಳ್ತಿರೋ ಹಾರ್ಟ್ ಮೆಡಿಸಿನ್ ಸುಮಾರು ಕೆಲಸನೇ ಮಾಡಲ್ಲ. ಸೊ ಅದರಿಂದ ಸ್ಮೋಕಿಂಗ್ನ 100% ಬಿಟ್ಬಿಡ್ಬೇಕು. ದವಡೆ ನೋವು ಬರ್ತಾ ಇದೆ ಅಂದರೆ ಮತ್ತೆ ಏನಾದರೂ ಹೊಸ ಬ್ಲಾಕ್ಸ್ ಬಂದಿದೆಯಾ ಅಂತ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಸೂಕ್ತ ಸರ್. ತಕ್ಷಣ ಹೋಗಿ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳಿ.
1: ಧನ್ಯವಾದಗಳು ಮೂರ್ತಿ ಅವರೇ.
3: ಮುಂದಿನ ಕರೆ. ಹಲೋ, ಆಕಾಶವಾಣಿ.
6: ಹಲೋ
3: ಹೇಳಿ, ಯಾರು ಮಾತಾಡ್ತಿದ್ದೀರಾ, ಎಲ್ಲಿಂದ?
6: ಮೂರು ಮಂದಿ ಗಣ್ಯರಿಗೂ ನಮಸ್ತೆ ಸರ್, ನಂಜುಗಡೆಯಿಂದ ಮಹೇಶ್ ಮಾತಾಡ್ತಾ
3: ಇದ್ದೀನಿ. ಮಹೇಶ್ ಅವರೇ, ನಿಮ್ ಪ್ರಶ್ನೆ ಏನು ಕೇಳ್ಬೋದು
6: ಸರ್? ನಂದು ಎರಡು ಪ್ರಶ್ನೆ ಇದೆ. ಮೊದಲನೇದು, ಈ ಗ್ರಾಮೀಣ ಭಾಗದಲ್ಲಿ ರೈತರು ಐದೈದು ಕಿಲೋಮೀಟರ್ 10 ಕಿಲೋಮೀಟರ್ ಜಮೀನು ಕೆಲಸ ಕೊಂಡೊಯ್ತಾರೆ, ಅಲ್ಲಿ ಈ ತರ ಸಮಸ್ಯೆ ಆದಾಗ ಪ್ರಥಮ ಚಿಕಿತ್ಸೆ ಯಾವ ಮಾಡ್ಬೇಕು, ಅವ್ರು ಗಾಬರಿ ಐತಾರಲ್ಲ, ಇದಕ್ಕೆ ಏನಾರ ಪರಿಹಾರ ಇದೆಯಾ ಅಂತ ಮೊದಲನೇ ಪ್ರಶ್ನೆ ಸರ್.
0: ಓಕೆ, ಸೊ ಮೊದಲನೇದಾಗಿ 5-6 ಕಿಲೋಮೀಟರ್ ಕೆಲ್ಸಕ್ಕೆ ಹೋಗಿ ಬೆವರಲ್ಲಿ ದುಡಿದು ಕಷ್ಟಪಡೋರಿಗೆ ಈ ಥರ ಹಾರ್ಟ್ ಕಾಯಿಲೆಗಳು ತುಂಬ ಕಡಿಮೆ ಇರುತ್ತೆ, ಮೊದಲನೇದು ಅದು ಒಳ್ಳೆಯ ವಿಷಯ. ಸೊ ಆ ಥರ ಆಯಿತು ಅಂದರೆ ತಕ್ಷಣ ನೀವು ಹತ್ರ ಇರೋವಂಥ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಸೊ

0: ಯಾಕಂದರೆ ಇದು ಸಿಮ್ಟಮ್ಸ್ ಅಷ್ಟು ಕರೆಕ್ಟಾಗಿ ಹಿಂಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ನಿಮ್ಗೆ ಏನೇ ಸಿಮ್ಟಮ್ಸ್ ಬಂದರೂ ಕೂಡ ತಕ್ಷಣ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡಿಸ್ಕೊಂಡು ಅಲ್ಲಿ ECG ಮಾಡ್ತಾರೆ, ಫ್ರೀಯಾಗಿ ಮೆಡಿಸಿನ್ಸು ಕೊಡ್ತಾರೆ. ಸೊ ತಕ್ಷಣ ಆರೋಗ್ಯ ಕೇಂದ್ರಕ್ಕೆ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಮುಂದಿನ ಕರೆ ಸ್ವೀಕರಿಸೋಣ. ಹಲೋ ಆಕಾಶವಾಣಿ.
2: ನಮಸ್ತೆ ಸರ್.
1: ನಮಸ್ತೆ, ಯಾರು ಮಾತಾಡ್ತಿದ್ದಾರೆ, ಎಲ್ಲಿಂದ?
2: ವೆಂಕಟೇಶ್, BR ಬದನಾಳ್ ಗ್ರಾಮದಿಂದ ಸರ್.
1: ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು ವೆಂಕಟೇಶ್.
2: ಹಾಂ ಸರ್, ನಮಸ್ತೆ ಸರ್.
0: ನಮಸ್ಕಾರ. ನಮಸ್ಕಾರ
2: ಸರ್. ನಮ್ಮ ತಾಯಿ 80 ಇಯರ್ಸ್, ಸ್ಟ್ರೋಕ್ ಆಗಿ 1 ಇಯರ್ ಆಯ್ತು. ಈಗ ಅವ್ರಿಗೆ BP ಇದೆ, ಬಟ್ ವೆಯ್ಟ್ ಇದ್ದಾರೆ, ಬೊಜ್ಜಿ ಇದೆ. ಅವ್ರಿಗೆ ಎಕೋಸ್ಪಿನ್ 75 ಕೊಡ್ತಾ ಇದೀವಿ ನೈಟು, ಮತ್ತೆ BP ಮಾತ್ರೆ ಕೊಡ್ತಾ ಇದೀವಿ. ಬಟ್ ಅವ್ರಿಗೆ ಪ್ರಿಕಾಷನ್ ಅಂದ್ರೆ, ಈಗ ನೀವು ಹಣ್ತೀನಿ ಅಂತ ಹೇಳಿದ್ರಿ, ಮತ್ತೆ ಕೊಲೆಸ್ಟ್ರಾಲ್ ರಿವರ್ಸ್ ಮಾಡ್ಬೋದು ಅಂತ ಹೇಳಿದ್ರಿ, ಅದು ಹೇಗ್ ಮಾಡ್ಬೋದು ಸರ್? ಹೇಗ್ ಪ್ರಿವೆಂಟ್ ಮಾಡ್ಬೋದು ಹಾರ್ಟ್ಗೆ ಸಂಬಂಧಪಟ್ಟ?
0: ಓಕೆ, ಮೊದಲನೇದಾಗಿ 80 ವರ್ಷದವ್ರಿಗೆ ಈ ಕೊಲೆಸ್ಟ್ರಾಲ್ ರಿವರ್ಸ್ ಮಾಡೋಕ್ಕೆಲ್ಲ ಕಷ್ಟ ಇದೆ. ಯಾಕಂದರೆ ಇದೆಲ್ಲ ಯಂಗ್ ಏಜ್ ಅವ್ರಿಗೆ, ಅರ್ಲಿ ಸ್ಟೇಜ್ ಅವ್ರಿಗೆ. ನಿಮ್ಮ ಮದರ್ಗೆ ಆಲ್ರೆಡಿ ಸ್ಟ್ರೋಕ್ ಆಗಿರೋದ್ರಿಂದ ನಿಮಗೆ ಆಲ್ರೆಡಿ ಕಾಯಿಲೆ ಸೆಟ್ಟಿನ ಆಗ್ಬಿಟ್ಟಿದೆ. ಸೊ ನಿಮಗೆ ರಿವರ್ಸ್ ಪ್ರಶ್ನೆನೇ ಬರಲ್ಲ. ನಿಮ್ಗೆ ಆಲ್ರೆಡಿ ನಿಮ್ಮ ಡಾಕ್ಟ್ರು ಕೊಲೆಸ್ಟ್ರಾಲ್ ಮಾತ್ರೆ ಕೊಡ್ತಿರ್ತಾರೆ, ಆಸ್ಪಿರಿನ್ ಬ್ಲಡ್ ತಿನ್ನೋರು ಕೊಡ್ತಾ ಇರ್ತಾರೆ. ಸೊ ಅದೆಲ್ಲ ಸರಿ ಇದೆ, ಅದೆಲ್ಲ ಕರೆಕ್ಟಾಗಿ ತಗೊಳ್ಳಿ. ಬಟ್ ಈ ಊಟದಲ್ಲಿ ಅದೇ ಸೇಮ್ ನಿಮ್ಮ ಮಾಮೂಲಿ ಊಟನೇ, ನಿಮಗೆ ಆಯಿಲ್ ಫುಡ್ ಕಡಿಮೆ ಮಾಡ್ಕೊಳ್ಳಿ, ಹಣ್ಣುಗಳು ತಿನ್ನೋದ್ರ ಬಗ್ಗೆ ಹೇಳೋಕೆ ಒಂದು ಇಷ್ಟಪಡ್ತೀನಿ. ಈ ಡಯಾಬಿಟಿಕ್, ನಿಮ್ಮ ಮದರ್ ಡಯಾಬಿಟಿಕ್ ಇಲ್ದಿರೋದ್ರಿಂದ ನೀವು ಎಲ್ಲ ಹಣ್ಣು ತಿನ್ಬೋದು, ಹಣ್ಣುಗಳು ನಿಮ್ಗೆ ಯಾವುದೇ ರೀತಿ ಪಥ್ಯ ಇಲ್ಲ. ಡಯಾಬಿಟಿಕ್ ಪೇಷಂಟ್ಸು ಕೂಡ ಹಣ್ಣುಗಳು ತಿನ್ಬೋದು, ಸ್ವಲ್ಪ ಕ್ಯಾಲೋರಿ ಕೌಂಟ್ ಮಾಡ್ಕೋಬೇಕು. ಅದರಲ್ಲೂ ಕೂಡ ಈ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫ್ರೂಟ್ಸು, ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರೋಂಥ ಫ್ರೂಟ್ಸ್ ಅಂದರೆ ಈ ಆ್ಯಪಲ್ ಆಗಿರ್ಬೋದು, ಈ ದಾಳಿಂಬೆ ಆಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಇವನ್ನ ದಿನಾ ತಿನ್ಬೋದು. ಸೊ ಫ್ರೂಟ್ಸ್ ಡಯಾಬಿಟಿಕ್ ಫ್ರೂಟ್ಸ್ ತಿನ್ನಬಾರ್ದು ಅನ್ನೋದು ಅದು ಕರೆಕ್ಟ್ ಅಲ್ಲ. ಎಲ್ಲ ಫ್ರೂಟ್ಸು ತಿನ್ಬೋದು, ಡಿಪೆಂಡಿಂಗ್ ಆನ್ ದ ಶುಗರ್ ಕಂಟ್ರೋಲ್.
2: ದಿನಕ್ಕೆ ಎಷ್ಟು ಹಣ್ಣು ತಿನ್ಬೋದು ಸರ್?
0: ನಾನು ಆವಾಗಲೇ ಹೇಳಿದ್ದೆ, 5 ಅಕಾರ್ಡ್ ಅಂಕಿಅಂಶಗಳ ಪ್ರಕಾರ ಮನುಷ್ಯ ದಿನಕ್ಕೆ 5 ಸಾರಿ ಹಣ್ಣು ತಿಂದರೆ ಅವನ ಹಾರ್ಟು ತುಂಬ ಒಳ್ಳೇದು ಅಂತ ರೆಕಮೆಂಡೇಶನ್ ಇದೆ.
2: ಅಂದರೆ ವೆರೈಟಿ ತಿನ್ಬೇಕು,
0: ವೆರೈಟೀಸ್ ತಿನ್ಬೇಕು, ವೆರೈಟೀಸ್ ತಿನ್ಬೇಕು.
1: ಓಕೆ,
3: ಧನ್ಯವಾದಗಳು
1: ವೆಂಕಟೇಶ್ ಅವರು. ಮುಂದಿನ ಕರೆ. ಹಲೋ ಆಕಾಶವಾಣಿ.
4: ಹಲೋ ನಮಸ್ತೆ ಸರ್.
1: ನಮಸ್ತೆ, ಯಾರು ಮಾತಾಡ್ತಿದ್ದೀರಾ ಸರ್, ಎಲ್ಲಿಂದ?
4: ನಾವಿಲ್ಲಿ ಉದಯಗಿರಿಂದ ಮಾತಾಡೋದು, ಪಾಶಾಬಿ ಅಂತ.
1: ಪಾಶಾಬಿ ಅವರು, ನಿಮ್ಮ ಪ್ರಶ್ನೆ ಕೇಳ್ಬೋದು, ಡಾಕ್ಟರ್ ಕೇಳಿಸ್ಕೊಳ್ತಿದ್ದಾರೆ.
4: ಅದೇ ಗ್ಯಾಸ್ಟ್ರಿಕ್ ಇಂದ ಎದೆನೋ ಬಂದ್ರೆ ಏನ್ ಮಾಡ್ಬೇಕು ಸರ್?
0: ಓಕೆ, ಸೊ ಪಾಶ ಅವರೇ, ಎದೆನೋ ಗ್ಯಾಸ್ಟ್ರಿಕ್ ಇಂದ ಎದೆನೋ ಬರೋದು ಕೂಡ ಕಾಮನ್ನು. ಆದರೆ ಹಾರ್ಟ್ ಕಾಯಿಲೆ ಇದೆಯೋ ಅಥವಾ ಗ್ಯಾಸ್ಟ್ರಿಕ್ ಇಂದ ಬಂದಿದ್ದು ತಿಳ್ಕೋಬೇಕು ಮೊದಲನೇದಾಗಿ. ಅದು ಬರೀ ಗ್ಯಾಸ್ಟ್ರಿಕ್ ಇಂದ ಬಂದಿದ್ದರೆ ನೀವು ಕನ್ಫರ್ಮ್ ಆಯ್ತು ಅಂದ್ರೆ ಗ್ಯಾಸ್ಟ್ರಿಕ್ ಮೆಡಿಸನ್ ತೊಗೊಂಡ್ರೆ ಹುಷಾರಾಗ್ಬಿಡ್ತಾರೆ, ಸಣ್ಣ ಪ್ರಾಬ್ಲಮ್ ಅದು, ವರಿ ಮಾಡೋದೇನಿಲ್ಲ. ಬಟ್ ಹಾರ್ಟ್ ಬರ್ಬೋದು ನಿಮಗೆ, ಹಾರ್ಟ್ ಕಾಯಿಲೆ ಇಲ್ಲ ಅಂತ ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ಒಬ್ಬ ಡಾಕ್ಟರ್ ತೋರಿಸ್ಬಿಟ್ಟು, ECG ಮಾಡಿಸ್ಬಿಟ್ಟು. ಅದ್ರಲ್ಲಿ ಏನೂ ಇಲ್ಲ ಅಂದಮೇಲೆ ಆಮೇಲೆ ವರಿ ಮಾಡೋದು ಬೇಕಾಗಿಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮೆಡಿಸನ್ ತೊಗೊಂಡ್ರೆ
3: ಧನ್ಯವಾದಗಳು ಪಾಶ ಅವರೇ ಕರೆ ಮಾಡಿದ್ದಕ್ಕೆ.
1: ವಿಶ್ವ ಹೃದಯದ ದಿನದಂದು ವೈದ್ಯರಾಗಿ ನಿಮ್ಮ ಸಂದೇಶವನ್ನ, ನಿಮ್ಮ ಅಭಿಪ್ರಾಯಗಳನ್ನ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇಲ್ಲಿ ಹೃದಯದ ಆರೋಗ್ಯಕ್ಕೆ ಸಂಬಂಧಿಸಪಟ್ಟ ಹಾಗೆ ನಮ್ಮ ಜನಪ್ರತಿನಿಧಿಗಳು ವಹಿಸಿಕೊಳ್ಳಬೇಕಾದ ಜವಾಬ್ದಾರಿಗಳೇನು ನಿಮ್ಮ ಅನಿಸಿಕೆಯಲ್ಲಿ?
0: ಆ್ಯಕ್ಚುಲಿ ವಿಶ್ವ ಹೃದಯ ದಿನ ಮಾಡ್ತಿರೋದೇ ಮೇಯ್ನ್ ಥಿಂಗ್ ಅಂದರೆ ಜನಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸೋದು, ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ, ನಮ್ಮ ಜನ ನಾಯಕರಿಗೆ ಈ ಹೃದಯದ ಕಾಯಿಲೆ ಬಗ್ಗೆ ಅವರ ಜವಾಬ್ದಾರಿಗಳನ್ನ ತಿಳಿಸೋದೇ ಮೇಯ್ನ್ ಒಂದು ಪ್ರಮುಖವಾದ ಉದ್ದೇಶ. ಜವಾಬ್ದಾರಿಗಳಂದ್ರೇನು? ಮೊದಲನೇದಾಗಿ ಎಲ್ಲ ಪ್ರತಿನಿಧಿಗಳು ಹೃದಯದ ಕಾಯಿಲೆ ಆ ತೀವ್ರ ಸ್ವರೂಪ, ಅದನ್ನು ಏನು ಮಾಡ್ಬೋದು, ಅದನ್ನು ತಡೆಗಟ್ಟಕ್ಕೆ ಏನೇ ಮಾಡಬೇಕು ಅಂತ ಎಲ್ಲರಿಗೂ ಮೊದಲನೇದಾಗಿ ಅವರಲ್ಲಿ ಅರಿವು ಮೂಡಬೇಕು. ಅರಿವು ಮೂಡಿಸಿ ಅವ್ರ ಕಡೆಯಿಂದ ಏನು ಮಾಡಬೇಕು ಅಂದರೆ, ಒಂದು, ನಾವು ಇರುವಂಥ ಪರಿಸರ ಸ್ವಚ್ಛವಾಗಿರಬೇಕು, ನಾವು ಸೇವಿಸುವಂಥ ಗಾಳಿ ಕ್ಲೀನಾಗಿರಬೇಕು. ಯಾಕಂದರೆ ಏರ್ ಪೊಲ್ಯೂಷನ್ ಈಸ್ ದ ಒನ್ ಆಫ್ ದ ಕಾಮನೆಸ್ಟ್ ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್ಸ್. 30% ಹಾರ್ಟ್ ಅಟ್ಯಾಕ್ಸ್ ಬಿಕಾಸ್ ಆಫ್ ದ ಏರ್ ಪೊಲ್ಯೂಷನ್. ಅದರಿಂದ ಗಾಳಿ ಪರಿಶುದ್ಧವಾಗಿರಬೇಕು ಅಂದರೆ ವೆಹಿಕಲ್ ಡೆನ್ಸಿಟಿ, ವೆಹಿಕಲ್ ಎಕ್ಸಾಸ್ಟ್ ಕಡಿಮೆ ಮಾಡಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಶಾಲಾ ಕಾಲೇಜುಗಳು, ಸ್ಕೂಲ್ಗಳ ಮುಂದೆ ಸುತ್ತಮುತ್ತ ವೆಹಿಕಲ್ ಸಂದಣಿ ಇರಬಾರ್ದು, ಅವನ್ನ ಐಸೋಲೇಟ್ ಮಾಡಬೇಕು. ಶಾಲಾ ಕಾಲೇಜುಗಳು, ಮಕ್ಕಳು ಓದೋ ಕಡೆ ಯಥೇಚ್ಛವಾಗಿ ಮರಗಳು ಬೆಳೆಸಬೇಕು, ಗಾಳಿ ಪರಿಶುದ್ಧವಾಗಿರಬೇಕು, ಸಿಟಿ ಪೂರ್ತಿ ಗ್ರೀನ್ ಆಗೋಂಗೆ ನೋಡ್ಕೋಬೇಕು, ಮತ್ತು ಫ್ಯೂಯಲ್ನ ಗ್ರೀನ್ ಫ್ಯೂಯಲ್ ಉಪಯೋಗಿಸೋದನ್ನು ನೀವು ಎನ್ಕರೇಜ್, ಜನಗಳನ್ನು ಎನ್ಕರೇಜ್ ಮಾಡಿಸ್ಬೇಕು. ಮತ್ತು ಜನಗಳು ವೆಹಿಕಲ್ ಉಪಯೋಗಿಸೋದನ್ನೇ ಕಡಿಮೆ ಮಾಡೋಂಗೆ ಜನಗಳಿಗೆ ನೀವು ಎನ್ಕರೇಜ್ ಮಾಡಬೇಕು.
3: ಧನ್ಯವಾದಗಳು ಡಾಕ್ಟರ್ ಕೇಶವಮೂರ್ತಿ ಅವರೇ. ಇದುವರೆಗೂ ವಿಶ್ವ ಹೃದಯ ದಿನದ ಅಂಗವಾಗಿ ಹೃದಯದ ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟು ಮುಖ್ಯವಾಗುತ್ತೆ, ಅದನ್ನು ಹೇಗೆ ಕಾಪಾಡಿಕೊಳ್ಬೇಕು, ಏನೇನು ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು ಅಂತ ನಮಗೆ ಹಾಗೂ ಕೇಳುಗರಿಗೆ ತುಂಬ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
0: ನಮಸ್ಕಾರ.
5: ಇದುವರೆಗೂ ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಹಿರಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವಿ ಕೇಶವಮೂರ್ತಿ. ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್ ಹಾಗೂ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು.
6: ಕ್ಯಾನ್ಸರ್ ಚಿಕಿತ್ಸೆಗೆ ಕೇವಲ ಒಂದು ಚಿಕಿತ್ಸಾ ವಿಧಾನ ಸಾಕಾಗೋದಿಲ್ಲ. ಸರಿಯಾದ ತಂಡ, ಪರಿಣತಿ ಮತ್ತು ಪ್ರತಿಯೊಂದು ಹಂತದಲ್ಲೂ ಸೂಕ್ತ ಆರೈಕೆ ಅಗತ್ಯ. ನಾರಾಯಣ ಹಾಸ್ಪಿಟಲ್ ಮೈಸೂರಿನಲ್ಲಿ ನಮ್ಮ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಸೇವೆಯಡಿ ಮೆಡಿಕಲ್, ಸರ್ಜಿಕಲ್ ಮತ್ತು ರೇಡಿಯೇಷನ್ ಆಂಕಾಲಜಿ, ಮಕ್ಕಳ ರಕ್ತಶಾಸ್ತ್ರ ಮತ್ತು ಕ್ಯಾನ್ಸರ್ ಶಾಸ್ತ್ರತಜ್ಞರ ತಂಡ ಒಂದಾಗಿ ಕಾರ್ಯನಿರ್ವಹಿಸ್ತಾ ಇದೆ. ರೋಗ ನಿರ್ಣಯದಿಂದ ಚಿಕಿತ್ಸೆ, ಚಿಕಿತ್ಸೆ ನಂತರದ ಫಾಲೋಅಪ್, ಆರೈಕೆಯವರೆಗೆ ಪ್ರತಿಯೊಬ್ಬ ರೋಗಿಯ ಅಗತ್ಯಕ್ಕೆ ತಕ್ಕಂತೆ ವೈಯಕ್ತಿಕ ಆರೈಕೆ. ನಿಮಗೆ ಅಥವಾ ನಿಮ್ಮ ಪ್ರೀತಿಪಾತ್ರರಿಗೆ ಕ್ಯಾನ್ಸರ್ ಚಿಕಿತ್ಸೆಯ ಅಗತ್ಯವಿದ್ದರೆ ಸರಿಯಾದ ತಂಡದೊಂದಿಗೆ ಮೊದಲ ಹೆಜ್ಜೆ ಇಡಿ. ನಾರಾಯಣ ಹಾಸ್ಪಿಟಲ್ ಮೈಸೂರು, ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ. ಇಂದೇ ನಮ್ಮ ಆಂಕಾಲಜಿ ತಂಡವನ್ನು ಸಂಪರ್ಕಿಸಿ. ಸಂಪರ್ಕ ಸಂಖ್ಯೆ 1800 309 309.
5: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 9:55:30. ಇದೀಗ ಪುರಾತತ್ವ ಪರಂಪರೆ, ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ಸರ್ಕಾರ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in. ಕೇಳಿ, ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
0: ಕನ್ನಡದ ನಾಗರ ಹಾವು ಚಲನಚಿತ್ರದಲ್ಲಿ ಯಾವ ಐತಿಹಾಸಿಕ ತಾಣವನ್ನು ಹೆಚ್ಚು ಚಿತ್ರೀಕರಿಸಲಾಗಿದೆ?
2: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಬನದ ದೀಪಕ್ ಕಾರ್ ಸಾಗರ್. ಶ್ರೋತೃಗಳ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಚಿತ್ರನಟ ಸುಂದರ್ ರಾಜ್ ರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಸರ್, ನಮಸ್ಕಾರ.
3: ನಮಸ್ಕಾರ ದೀಪಕ್ ಅವರೇ, ನಮಸ್ಕಾರ.
2: ಚಲನಚಿತ್ರ ಕ್ಷೇತ್ರದಲ್ಲಿ ನಮ್ಮ ಪರಂಪರೆಯನ್ನ ಉಳಿಸುವ ನಿಟ್ಟಿನಲ್ಲಿ ಇವತ್ತಿನ ಯುವ ನಿರ್ದೇಶಕರಿಗೆ ಏನೊಂದು ಸಲಹೆ ಕೊಡಕ್ ಇಷ್ಟಪಡ್ತೀರಾ ಸರ್?
3: ಮುಖ್ಯವಾಗಿ ನಮ್ಮ ಏನು ನೀವು ಪರಂಪರೆ ಅಂತ ಹೇಳ್ತಾರೆ, ದಟ್ ಈಸ್ ಎ ಲೀಗಸಿ ಅಂತ ಅನ್ಕೊಂತೀನಿ ನಾನು. ಯಾಕೆಂದ್ರೆ ನಮ್ಮಲ್ಲಿ ಯಾವ್ದೋ ಈ ಪುರಾತನ ಒಂದು ಕಟ್ಟಡಗಳಾಗ್ಬಹುದು ಅಥವಾ ಯಾವ್ದಾದ್ರು ಇದು ಕೋಟೆಗಳಾಗಿರ್ಬೋದು, ಅರಮನೆ ಆಗಿರ್ಬೋದು, ಇವೆಲ್ಲ ನೋಡಿದಾಗ ನಮ್ಗೊಂಥರ ನಾಸ್ಟ್ರಾಲಜಿಕ್ ಫೀಲಿಂಗ್ ಬರುತ್ತೆ. ಅಂದ್ರೆ ನಾವು ಇದ್ದ ಕಾಲ ಏನು, ಅವರಿದ್ದ ಕಾಲ ಏನು, ಆ ಕಾಲದಲ್ಲಿ ಇಷ್ಟೆಲ್ಲ ಇತ್ತ ಅನ್ನೋ ಒಂದು ಗ್ರಹಿಕೆ ಬರುತ್ತದೆ ಮನಸ್ಸಲ್ಲಿ. ಅದನ್ನ ಉಳಿಸ್ಬೇಕು, ಅಲ್ಲಿ ಹೋಗೋದು, ಅದನ್ನೇನೋ ಕೆತ್ತೋದು, ಕಲ್ಲಲ್ಲಿ ಏನೋ ಮಾಡೋದು, ಅದೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳುವಳಿಕೆ ಕೊಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ.
0: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡ್ ಬರೋಣ. ಈ ಸರಿ ಸೂಪರ್ ಡ್ಯೂಪರ್ ಕತೆ ಬರ್ದಿದ್ದೀನಿ, ನೀವೇ ಪ್ರೊಡ್ಯೂಸ್ ಮಾಡ್ಬೇಕು.
1: ನೋಡಿ ಡೈರೆಕ್ಟ್ರೆ, ಸಿನಿಮಾ ಮಾತ್ರ ಸೂಪರ್ ಆಗಿ ಬರ್ಬೇಕು. ಈ ಸರಿ ನಾನು ದುಡ್ಡಿನ ಮುಖ ನೋಡಲ್ಲ.
0: ಮೇಡಮ್, ಕನ್ನಡದ ಐತಿಹಾಸಿಕ ಪರಂಪರೆ ಹಂಪಿ, ಐಹೊಳೆ, ಬಾದಾಮಿ ಇವೆಲ್ಲ ವಿಷಯ ಇಟ್ಕೊಂಡು ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ.
1: ಐತಿಹಾಸಿಕ ಫಿಲ್ಮ್, ವಾಟ್ ಎ ಗುಡ್ ಐಡಿಯಾ. ಇತ್ತೀಚೆಗೆ ಇಂಥ ಸಿನಿಮಾ ಸ್ಟೋರಿಗಳೇ ಬರ್ತಾ ಇಲ್ಲ, ಬರೀ ಲಾಂಗು ಮಚ್ಚು ಹೊಡಿ ಬಡಿ ಕಡಿ. ತಗೊಳ್ಳಿ ಟೋಕನ್ ಅಡ್ವಾನ್ಸ್.
0: ಮೇಡಮ್,
4: ನಾಳೆಯಿಂದನೆ ಶೂಟಿಂಗ್.
0: ನೀವು ಇಂಥ ಫಿಲ್ಮ್ಗೆ ಪ್ರೊಡ್ಯೂಸ್ ಮಾಡ್ತಿರೋ ಇಲ್ಲೋ ಅನ್ಕೊಂಡಿದ್ದೆ. ನೋಡ್ತಾ ಇರಿ, ಈ ಪಿಕ್ಚರೇ ಒಂದು ಕನ್ನಡದ ಅಸ್ಮಿತೆ ಆಗೋಂಗೆ ನಾನು ಡೈರೆಕ್ಟ್ ಮಾಡ್ತೀನಿ.
2: ಕಾರ್ಯಕ್ರಮದ ಕೊನೆಯಲ್ಲಿ ಇವತ್ತಿನ ಯುವ ನಿರ್ದೇಶಕರಿಗೆ ನಮ್ಮ ಇತಿಹಾಸ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ದಾಟಿಸುವ ನಿಟ್ಟಿನಲ್ಲಿ ಅವರಿಗೆ ಏನು ಒಂದು ಕಿವಿ ಮಾತು ಹೇಳ್ತೀರಾ ಸರ್?
3: ಏನಿಲ್ಲ, ನಮ್ಮಲ್ಲಿ ಇವಾಗ ನೋಡಿ ಸಬ್ಸಿಡಿ ಕೊಡಬೇಕಾದಾಗ ಅಲ್ಲಿ ವಿಂಗಡಣೆ ಮಾಡಿದ್ದಾರೆ. ಒಂದು ಐತಿಹಾಸಿಕ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ರೆ ಅದಕ್ಕೊಂದು ಇಷ್ಟು ಅಮೌಂಟ್ ಅಂತ ಅಂದ್ರೆ 25 ಲಕ್ಷ ಕೊಡೋದು, ಅಥವಾ ಒಂದು ಕಾದಂಬರಿ ಆಧಾರಿತ ಚಿತ್ರ ಅಂದ್ರೆ ಅದಕ್ಕೊಂದು ಕೊಡೋದು. ನಮ್ಮ ಯಾವ್ದಾವ್ದು ಐತಿಹಾಸಿಕ ಕಥೆಗಳಿಗೆ ತುಂಬಾ ಇದೆ, ಅಂತವುದನ್ನು ಕೊಟ್ಟು ಅದಕ್ಕೆ ಮಾಡರ್ನ್ ಟಚ್ ಅನ್ನು

0: ಬೇಕಾಗತ್ತೆ. ಅಂದ್ರೆ ಇವತ್ತಿನ ಮಟ್ಟಕ್ಕೆ ಯಾವ ರೀತಿ ಕೊಡಬಹುದು ಅನ್ನೋದನ್ನ ಮಾಡ್ಬೋದು. ಅವತ್ತಿನ ಕತೆ ಏನಿತ್ತು, ಅವತ್ತಿನ ಬದುಕು ಏನಿತ್ತು, ಅವತ್ತಿನ ಅವರ ಒಂದು ನಾಡನ ಕಟ್ಟುವಿಕೆ ಹೋರಾಟ ಏನ್ ಮಾಡಿದ್ರು, ಹಳೆಯ ಒಂದು ಉಳಿಸೋದು ಕಡೆ ಗಮನ ಹರಿಸಿದ್ರೆ ನಮ್ಮ ಬದುಕು ಸಾರ್ಥಕ ಆಗತ್ತೆ ಅಂತ ನನ್ನ ಒಂದು ಅಭಿಪ್ರಾಯ.
1: ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ಈ ಕಾರ್ಯಕ್ರಮದಲ್ಲಿ ಚಲನಚಿತ್ರ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ನಮ್ಮ ಪರಂಪರೆಯನ್ನು ಉಳಿಸ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ.
2: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
3: ಚಿತ್ರದುರ್ಗದ ಕೋಟೆಯನ್ನು ನಾಗರಹಾವು ಚಲನಚಿತ್ರದಲ್ಲಿ ಚಿತ್ರಿಸಲಾಗಿದೆ.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಂಘ ಸಂಸ್ಥೆ ಟ್ರಸ್ಟ್ ಎನ್ಜಿಒಗಳಿಂದ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.

ಇದುವರೆಗೂ ಪುರಾತತ್ವ ಪರಂಪರೆ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಾಯೋಜಕರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 10:01:05. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಓಎಸ್ ತ್ಯಾಗರಾಜನ್ ಅವರ ಹಾಡುಗಾರಿಕೆ ಆಲಿಸೋಣ. ಮೊದಲಿಗೆ ಮಲಹರಿ ರಾಗ ರೂಪಕತಾಳದಲ್ಲಿ ಮುತ್ತಯ್ಯ ಭಾಗವತರ ಕೃತಿ ಶ್ರೀ ಮಹಾಗಣಪತೇ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಓಎಸ್ ತ್ಯಾಗರಾಜನ್ ಅವರ ಹಾಡುಗಾರಿಕೆಯನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇದೀಗ ಮುತ್ತಯ್ಯ ಭಾಗವತರ ಒಂದು ರಚನೆ, ಏಕಾಂಬ್ರೇಶ ನಾಯಕಿ, ರಾಘ ಷಣ್ಮುಖಪ್ರಿಯ, ಆದಿತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಓಎಸ್ ತ್ಯಾಗರಾಜನ್ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ವಯಲಿನ್ ನುಡಿಸಿದವರು ಎ ಕನ್ಯಾಕುಮಾರಿ, ಮೃದಂಗ ತಿರುವಾರೂರ್ ಭಕ್ತವತ್ಸಲಂ ಹಾಗೂ ಘಟ ಇಎಂ ಸುಬ್ರಹ್ಮಣ್ಯಂ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎಚ್ ಸುಬ್ರಹ್ಮಣ್ಯಂ ಅವರ ವಯಲಿನ್ ವಾದನ ಕೇಳುವಿರಿ. ನಾಲ್ಕು ಗಂಟೆಗೆ ಕಥಾಕಾಲಕ್ಷೇಪದಲ್ಲಿ ಪ್ರಸಂಗ ಭೀಷ್ಮಾಚಾರ್ಯ, ಪ್ರಸ್ತುತಿ ಸಂತ ಶ್ರೀ ಕೇಶವದಾಸರು. 8 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಭಜನ್ ಸಪೋರಿಯವರ ಸಂತೂರ್ ವಾದನ ಆಲಿಸುವಿರಿ. 8:30ಕ್ಕೆ ರಂಗಗೀತೆಗಳು, ತಿಲೋತ್ತಮೆ ನಾಟಕದ ಹಾಡುಗಳು.

0: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
1: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
0: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ.
1: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
0: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
0: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
1: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
0: ಅರ್ಜಿ ಸಲ್ಲಿಸಲು ವಯೋಮಿತಿ, ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
1: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/2026.
1: ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
0: ಅರ್ಜಿ ಸಲ್ಲಿಸಲು ವಿಳಾಸ, ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 570020.
1: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ, ಸಾಂದರ್ಭಿಕ ಅವಕಾಶ ಮಾತ್ರ. FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 10:30:25. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಶಂಕರ್ ಮಹಾದೇವನ್ ಅವರು ಹಾಡಿರುವ ದಿಲ್ ಚಾಹತಾ ಹೇ ಚಿತ್ರದ ಗೀತೆ.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ.
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಪ್ರಿಯಾಂಕಾ ಚೋಪ್ರಾ ಹಾಗೂ ಫರ್ಹಾನ್ ಅಖ್ತಾರ್ ಅವರು ಹಾಡಿರುವ ದಿಲ್ ಧಡ್ಕನೆ ದೋ ಚಿತ್ರದ ಗೀತೆ. ಸಾಹಿತ್ಯ ಜಾವೇದ್ ಅಖ್ತಾರ್, ಸಂಗೀತ ಶಂಕರ್ ಇಶಾನ್ ಲಾಯ್.

ಕೇಳುಗರೆ ಗಮನಿಸಿ, 42 ವರ್ಷದ ಸುಬ್ರಹ್ಮಣ್ಯ ಎಂಬವರು ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಈ ರೀತಿ ಇದೆ: 5.5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ದುಂಡು ಮುಖ, ಕಪ್ಪು ತಲೆ ಕೂದಲು. ಇವರು ಕಾಣೆಯಾದಾಗ ಕೆಂಪು ಬಣ್ಣದ ಟೀಶರ್ಟ್ ಮತ್ತು ಕಪ್ಪು ಬಣ್ಣದ ನೈಟ್ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ ವ್ಯಕ್ತಿಯ ಗುರುತು ಸಿಕ್ಕಲ್ಲಿ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯನ್ನಾಗಲಿ ಅಥವಾ ಯಾವುದಾದರೂ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅಲ್ಕಾ ಯಾಜ್ಞಿಕ್ ಉದಿತ್ ನಾರಾಯಣ್ ಅವರು ಹಾಡಿರುವ ದಿಲ್ ಹೇ ತುಮ್ಹಾರಾ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಸಮೀರ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ನದೀಮ್ ಶ್ರವಣ್.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ನಾಟಕ ಋತುತಾರೆ ಅವಳ ನಗುವಿನ ಹಿಂದೆ.
1: ಈ ಮನಸ್ಸನ್ನು ಯಾರಿಗೂ ಹೇಳ್ಕೊಳಕಾಗ್ದೆ ಒಬ್ಳೆ ಕುತ್ಕೊಂಡು ಹತ್ಬಿಡೋಣ ಅನ್ಸುತ್ತೆ. ಇದು ನನ್ನ ತಪ್ಪ ಡಾಕ್ಟರ್. ಎಲ್ರೂ ಎಷ್ಟು ಚೆನ್ನಾಗಿರುವಾಗ ನಾನು ಒಬ್ಳೆ ಯಾಕೆ ಹೀಗಿರ್ಬೇಕು ಹೇಳಿ.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಋತುತಾರೆ ಅವಳ ನಗುವಿನ ಹಿಂದೆ.
2: ಪ್ರೀತಿಯ ಕೇಳುಗರೆ, ದೇಸಿ ಭಾಷಾ ಸೊಗಡು ಕಲ್ಪನೆ ಪುರಾಣ ವಾಸ್ತವಗಳ ಚಿತ್ರಣವನ್ನೊಳಗೊಂಡ ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕಾದಂಬರಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15, ಮರುಪ್ರಸಾರ ಪ್ರತಿ ಶುಕ್ರವಾರ ಮಧ್ಯಾಹ್ನ 12:45. ತಪ್ಪದೆ ಆಲಿಸಿ ದೇವನೂರು ಮಹಾದೇವ ಅವರ ಕುಸುಮಬಾಲೆ ಕಾದಂಬರಿಯ ಬಾನುಲಿ ಓದು ಕಾದಂಬರಿ ವಿಹಾರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7:15 ಹಾಗೂ ಪ್ರತಿ ಶುಕ್ರವಾರ ಮಧ್ಯಾಹ್ನ 12:45 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
3: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಎ ಆರ್ ರೆಹಮಾನ್ ಮತ್ತು ಸಂಗಡಿಗರು ಹಾಡಿರುವ ದಿಲ್ಸೆ ಚಿತ್ರದ ಗೀತೆ

0: ಸ್ವಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
4: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ವಚನ ಬಾನುಲಿ.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 11 ಗಂಟೆ. ಇನ್ನು ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಸಖಿ ತೇಜಸ್ವಿನಿ ಗಿರೀಶ್. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ.

ಶ್ರೋತೃಗಳಿಗೆಲ್ಲ ನಮಸ್ಕಾರ. ಹೊಂಗೆರಣ ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಇನ್ನೇನು ಅಕ್ಟೋಬರ್ 2ಕ್ಕೆ ಇನ್ನೆರಡೇ ದಿನ ಮಧ್ಯೆ ಇರೋದು. ರಾಷ್ಟ್ರಪಿತನ ನೆನೆಯುವ ಸುದಿನ. ಮಹಾತ್ಮರೇ ನಂಬಿದಂತೆ ಸ್ವಾತಂತ್ರ್ಯದಷ್ಟೇ ಸ್ವಚ್ಛತೆ ಕೂಡ ಮುಖ್ಯ ಎನ್ನುವುದು. ಅದನ್ನು ಪಾಲಿಸಿದರೆ ಅದೇ ನಾವು ಅವರಿಗೆ ನೀಡುವ ಮಹತ್ ಗೌರವವಾಗುತ್ತದೆ. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಗೋಡ್ಲಿನೆಸ್, ನೈರ್ಮಲ್ಯವೇ ದೇವರೆಂದು ನಂಬಿದ್ದವರು ಅವರು. ಅವರ ಪ್ರಕಾರ ಸ್ವಚ್ಛತೆ ಕೇವಲ ಆಡಳಿತದ ಕರ್ತವ್ಯವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ದಿನನಿತ್ಯದ ನಡತೆ ಮತ್ತು ಜವಾಬ್ದಾರಿ ಅಂತ ಹೇಳಿದರು. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎನ್ನುವಂತೆ ಸ್ವಚ್ಛತೆ ಎಂಬುದು ಮನೆಯಿಂದಲೇ ಪ್ರಾರಂಭವಾಗಬೇಕು. ನಂತರ ಅದು ಊರು, ನಗರ, ರಾಜ್ಯ, ದೇಶ ಹೀಗೆ ವ್ಯಾಪಿಸಬೇಕು. ನಾವೆಲ್ಲ ಸಣ್ಣವರಿದ್ದಾಗ ಹೇಗಿದ್ವು? ಎಷ್ಟು ಸಾಧ್ಯವೋ ಅಷ್ಟು ಇರುವ ಸ್ವಚ್ಛತಾ ಪರಿಕರಗಳನ್ನೇ ಬಳಸಿಕೊಂಡು ಶುದ್ಧಗೊಳಿಸ್ಕೊಳ್ತಾ ಇದ್ವಿ. ಪೊರಕೈಯಿಂದ ಕಸ ಗುಡಿಸೋದು, ನೀರು ಚಿಮ್ಕಿಸಿ ನೆಲ ಒರೆಸೋದು, ಹೊರಾಂಗಣದಲ್ಲಿ ಹಸುವಿನ ಸಗಣಿಯಿಂದ ಸಾರಿಸಿ ರಂಗೋಲಿಯಿಂದ ಸಿಂಗರಿಸೋದು, ದುಂಬೆಲ್ಲ ತೆಗೆದು ಗೋಡೆಗಳಿಗೆ ಸುಣ್ಣ ಬಳಿಯುತ್ತಾ ಇದ್ದದ್ದು, ಪಾತ್ರೆ ತೊಳೆಯಲು ಬೂದಿ ಹುಣಸೆಹಣ್ಣು, ಬಟ್ಟೆ ಶುಭ್ರಗೊಳಿಸಲು ಅಂಟುವಾಳಕಾಯಿ, ಸ್ನಾನ ಮಾಡಲು ಕಳಲೆ ಹಿಟ್ಟು, ತಲೆಗೆ ಶೀಕೆಕಾಯಿ, ಹೀಗೆ ಇರುವ ಪರಿಕರಗಳನ್ನೇ ಬಳಸಿಕೊಂಡು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಶುದ್ಧಗೊಳಿಸ್ಕೊಳ್ತಾ ಇದ್ವಿ. ಇಂದು ಆಧುನಿಕ ಪ್ರಪಂಚ, ಜಗತ್ತು ಬಹಳಷ್ಟು ಮುಂದುವರೆದಿದೆ. ಈ ಆಧುನಿಕ ಯುಗದಲ್ಲಿ ಏನೆಲ್ಲ ತಂತ್ರಜ್ಞಾನಗಳು ದಾಂಗುಡಿ ಇಟ್ಟು ಪ್ರತಿಯೊಬ್ಬ ಮನುಷ್ಯನ ಬದುಕನ್ನು ಹೇಗೆ ಬದಲಾಯಿಸಿದೆ, ಅದರಿಂದ ಏನೆಲ್ಲ ಅನುಕೂಲತೆಗಳಿವೆ, ಯಾವೆಲ್ಲ ಅನಾನುಕೂಲಗಳಿವೆ ಅನ್ನೋದನ್ನು ಅರಿಯೋಣ. ಅಂಗೈಯಗಲದ ಮೊಬೈಲ್ನಿಂದಲೇ ಯಾವೆಲ್ಲ ಕಾರ್ಯಗಳನ್ನು ಈ ದಿಸೆಯಲ್ಲಿ ನಿಯಂತ್ರಿಸಿ ನಡೆಸಬಹುದು ಮುಂತಾದ ವಿಷಯಗಳನ್ನು ಮನನ ಮಾಡಿಕೊಳ್ಳೋಣ. ನಂತರ ನಗರ ಸ್ವಚ್ಛತೆಯ ಕಾರ್ಯ ಹೇಗೆ ನಡೀತಾ ಇದೆ, ಯಾವ್ಯಾವ ಆಧುನಿಕತೆಯನ್ನು ನಮ್ಮ ನಗರ ಪಾಲಿಕೆ ಅಳವಡಿಸಿಕೊಂಡಿದೆ, ಜೊತೆಗೆ ನಾಗರಿಕರ ಕರ್ತವ್ಯ ಏನು ಅನ್ನೋದನ್ನು ತಿಳಿಯೋಣ. ಇನ್ನು ನಿಮ್ಮ ಸಂದೇಶಕ್ಕಾಗಿ ವಿಷಯ ಬೇಕಲ್ವಾ? ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಸ್ವಚ್ಛತೆಯ ವಿಷಯದಲ್ಲಿ ಮನೆಯಲ್ಲಿ ಮತ್ತು ಮನೆಯ ಹೊರಗೆ, ಅಂದರೆ ಹಳ್ಳಿಯಾಗಿರಬಹುದು, ನಗರ ಆಗಿರಬಹುದು, ಯಾವುದಾದ್ರೂ ಸರಿ, ನಿಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 9408085852523. ಮತ್ತೊಮ್ಮೆ ಕೇಳಿ, 9408085852323. ಇನ್ನು ನಮ್ಮೊಟ್ಟಿಗೆ ವಿಷಯ ತಜ್ಞರುಗಳು ಮಾತನಾಡಲಿಕ್ಕಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಈ ದೇಶದಲ್ಲಿ ಪಡ್ಕೊಳ್ಬಹುದು. ಈಗ ಒಂದು ಗೀತೆಯನ್ನು ಕೇಳಿ ಬರೋಣ.

0: ಶ್ರೋತೃಗಳೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮಾತನಾಡಿ ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ಬೆಂಗಳೂರಿನ ಐಟಿ ಕಂಪನಿಯೊಂದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ, ಹಾಗೆಯೇ ಮನೆಯಲ್ಲೂ ಕೂಡ ಸುಂದರ ಸ್ವಚ್ಛ ಮನೆಯನ್ನು ಹೇಗೆ ಕಾಪಾಡಿಕೊಂಡಿದ್ದಾರೆ ಅನ್ನೋ ವಿಷಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ಅಂತೇಳಿ ನಮ್ಮೊಟ್ಟಿಗಿದ್ದಾರೆ ಪಲ್ಲವಿ ಅವರು. ಅವ್ರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೇಡಮ್ ನಮಸ್ತೆ.
1: ನಮಸ್ತೆ ಸರ್.
0: ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್.
1: ಥ್ಯಾಂಕ್ ಯು ಸರ್.
0: ಮೇಡಮ್, ಈಗ ನೀವು ಒಂದು ಐಟಿ ಕಂಪ್ನಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಜೊತೆಗೆ ಮನೆಯಲ್ಲೂ ಕೂಡ ಮನೆಯನ್ನು ಹೇಗಿಟ್ಕೋ, ಒಬ್ಬ ಗೃಹಿಣಿಯಾಗಿ ಮನೆಯನ್ನು ಹೇಗಿಟ್ಕೊಳ್ಬೇಕು, ಯಾವ ರೀತಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ನಮ್ಮ ಶ್ರೋತೃಗಳ ಜೊತೆ ಇವತ್ತು ಹಂಚ್ಕೋಬೇಕಾಗಿ ನಾವು ಕೇಳ್ಕೊಳ್ತೇವೆ. ಮುಂಚೆ ನೀವು ಸಣ್ಣವರಿದ್ದಾಗಲಿಕ್ಕಿಂತನೂ ಈಗಕ್ಕೂ ಏನು ವ್ಯತ್ಯಾಸ ಇದೆ, ಯಾವ್ಯಾವೆಲ್ಲ ಆಧುನಿಕ ಪರಿಕರಗಳು ಬಂದಿವೆ, ಆಗ ಹೇಗೆ ನಿರ್ವಹಿಸ್ತಾ ಇದ್ರಿ, ಈಗ ಹೇಗೆ ಅಳವಡಿಸ್ಕೊಂಡಿದ್ದೀರಿ ಅನ್ನೋದನ್ನ ತಿಳಿಸ್ತೀರಾ ಮೇಡಮ್?
1: ಖಂಡಿತ ಸರ್. ನಾನ್ ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿ ಇದ್ದಿದ್ದು ಒಟ್ಟು ಕುಟುಂಬ. ನಾವು ಮನೆಯಲ್ಲಿ 12-13 ಜನ ಇದ್ವಿ. ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ, ಮಕ್ಕಳು ಎಲ್ಲಾರು. ಸೊ ಅಮ್ಮ ಚಿಕ್ಕಮ್ಮ ಎಲ್ಲಾರು ಹೌಸ್ ವೈಫ್. ಸೊ ಅವ್ರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಮನೆ ಕೆಲ್ಸಾನೇ ಆಗ್ತಾ ಇತ್ತು. ಕಸ ಗುಡ್ಸು, ವರ್ಸು, ಬಟ್ಟೆ ಒಗಿ, ಪಾತ್ರೆ ತೊಳಿ, ಮಕ್ಕಳದೆಲ್ಲ ಕೆಲ್ಸ ನೋಡು, ಈ ತರ. ಸೊ ಈಗ ನನ್ಗೆ ನಾನು ಯೋಚನೆ ಮಾಡಿದ್ರೆ ನಾನು ವರ್ಕಿಂಗ್. ಸೊ ನಮ್ಮ ಮನೆಯಲ್ಲಿ ಇಬ್ರು ಮಕ್ಕಳು, ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ. ಸೊ ನನ್ಗೆ ಆಫೀಸಿಗೆ ಹೋಗಿ ಬಂದು ಕೆಲ್ಸ ಮಾಡ್ಬೇಕು ಅಂದ್ರೆ ಎಲ್ಲಾ ಕೆಲ್ಸಾನು ಮಾಡ್ಬೇಕು ಅಂತಂದ್ರೆ ಟೈಮ್ ಆಗತ್ತೆ. ಸೊ ಮುಂಚೆ ಅವ್ರೆಲ್ಲಾನು ಮ್ಯಾನ್ಯುಯಲ್ ಆಗಿ ಮಾಡ್ತಿದ್ರು, ಪೂರ್ತಿ ದಿನ ಅವ್ರಿಗೆ ಕೆಲ್ಸ ಇರ್ತಿತ್ತು. ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮೇಡ್ ಇಲ್ಲ, ಕೆಲಸದವ್ರಿಲ್ಲ. ಸೊ ನಾನು ನನ್ನ ಹಸ್ಬೆಂಡ್ ವಿ ಮ್ಯಾನೇಜ್ ಟೈಮ್. ಸೊ ಹಿಂಗೆ ನಮ್ಮ ಮನೆ